ಆತ್ ಪುನರದಿತಯೇ ಅದಿತಯೇ ಪುನಃ ಪುನರದಾತ್ ದಾತ್ ಪಿತರಂ ಪಿತರಂ ಚ ದೃಶೇಯಂ ಮಾತರಂ ಚ ಮಾತರಂ ದೃಶೇಯಂ ಚ ಪಿತರಂ ಪಿತರಂ ಚ.

0: ஓம் நம சிவாய. டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: குருப்பியோ நம. எல்ல மகனியர்களுக்கும் நமஸ்கார. முதலிகே சம்ஸ்கிருதத சுபாஷித. லோபமூலானி பாபானி வியாதயோரசமூலகாக ஸ்னேகமாதானி துக்கானி த்ரயம் தியக்த்வா சுகீ பவேத். இதரர்த்த துராசேன்னதோ எல்லா பாப காரியமாடுவதற்கும் காரணமாகத்தே மூல காரணம் அது. ஹாகேனே நாவு கெட்ட ஆகாரவன்ன ಅಂದರೆ ಒಂದು ಶಿಸ್ತಿನಿಂದ ಇಲ್ಲದೆ ಜಂಕ್ ಫುಡ್ಡು ಇಂಥದ್ದನ್ನೆಲ್ಲ ತಿಂದರೆ, ಕೆಟ್ಟ ಆಹಾರಗಳನ್ನು ತಿಂದರೆ ಅದು ರೋಗಗಳಿಗೆ ಕಾರಣವಾಗುತ್ತೆ. ಬಂಧನ, ಬಂಧ ಅಂದರೆ ರಿಲೇಟಿವ್ಸ್ನಲ್ಲಿ ಇರತಕ್ಕಂಥ ಒಬ್ಬರಿಗೊಬ್ಬರಿಗೆ ಇರತಕ್ಕಂಥ ಸಂಬಂಧ, ಸ್ನೇಹ ಸಂಬಂಧ, ಈ ಬಂಧಗಳಿದೆಯಲ್ಲ ಇದು ದುಃಖಕ್ಕೆ ಕಾರಣವಾಗುತ್ತೆ. ಈ ಮೂರನ್ನು ಬಿಟ್ಟುಬಿಟ್ರೆ ಮನುಷ್ಯನು ಸುಖವಾಗಿರ್ತಾನೆ ಅಂತ ಈ ಸುಭಾಷಿತದ ಅರ್ಥ. ಈಗ ನಮ್ಮ ತಿರುಜ್ಞಾನ ಸಂಬಂಧರ್ ಅವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಇವರು ತಿರುನೀಲಕಂಠ ಬಾಯನಾರ್ ಬಾಣನಾರ್ ಅವರನ್ನು ಸಮಾಧಾನಪಡಿಸಿ ಧರ್ಮಪುರದಿಂದ ಈಗ ತಿರುಸಾತ್ತಾಮಂಗೈ ಅನ್ನೋ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಇವರಿಗೆ ತಿರುನೀಲ ನಕ್ಕ ನಾಯನಾರ್ ಅನ್ನುವವರ ಭೇಟಿಯಾಗುತ್ತೆ. ಅಂದರೆ ತಿರುನೀಲಕ್ಕ ನಾಯನಾರವರ ಚರಿತ್ರೆಯನ್ನು ನಾನು ಮೊದಲೇ ಹೇಳಿದ್ದೀನಿ. ಅವರು ಈಶ್ವರನ ಲಿಂಗದ ಮೇಲೆ ಇದ್ದ ಒಂದು ಜೇಡನನ್ನು ತಮ್ಮ ಪತ್ನಿಯವರು ಬಾಯಿಯಿಂದ ಉಫ್ ಅಂತ ಊದಿದ್ದು ಆ ಚರಿತ್ರೆ. ಅವರ ಭೇಟಿ ಆಯಿತು ಇವರಿಗೆ ತಿರುಸಾತ್ತಾಮಂಗೈನಲ್ಲಿ. ಇಲ್ಲಿ ಒಂದು ಮಾತು ಹೇಳಬೇಕು ಮುಂಚೆ. ನಮ್ಮ ತಿರುಜ್ಞಾನ ಸಂಬಂಧರವರು ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದರು, ವಾಡಿಕೆ ಇಟ್ಕೊಂಡಿದ್ದರು. ಏನು ಅಂತಂದರೆ, ಯಾವ ನಾಯನಾರನ್ನು ನೋಡಿದ್ರೂ ಸಾಕು, ತಕ್ಷಣವೇ ಅವರ ಹಿರಿಮೆಯನ್ನು ಹೊಗಳಿ ಸ್ತುತಿಸಿ ಅವರ ಹೆಸರು ಬರೋ ತರಹ ಪದ್ಯವನ್ನು ಹಾಡ್ಬಿಡ್ತಾ ಇದ್ದರು. ಇದು ಇವರ ಒಂದು ವಾಡಿಕೆಯಾಗಿತ್ತು. ಯಾವ ನಾಯನಾರನ್ನು ನೋಡಿದ್ರೂ ಅಷ್ಟೇ, ಅವರ ಹಿರಿಮೆಯನ್ನು ಹೊಗಳೋದು, ಅವರನ್ನು ಪ್ರಶಂಸಿಸಿ ಪದ್ಯ ಹಾಡೋದು, ಇದು ಒಂದು ವಾಡಿಕೆ ಇಟ್ಕೊಂಡಿದ್ದರು. ಈ ತಿರುನೀಲನಕ್ಕ ನಾಯನಾರನ್ನು ನೋಡಿದಾಗಲೂ ಹಾಗೆ ಆಯಿತು. ಈ ತಿರುನೀಲನಕ್ಕ ನಾಯನಾರವರು ಏನು ಮಾಡಿದ್ರು ಅಂದೆ, ಏನು ಮಾಡಿದ್ರು ಅಂದರೆ, ತಿರುಸಾತ್ತಾಮಂಗೆ ಸಾತ್ತಾಮಂಗೆಗೆ ಇವರು ಬಂದಾಗ ಅದ್ಭುತವಾದ ಒಂದು ಸ್ವಾಗತವನ್ನು ಏರ್ಪಾಡು ಮಾಡಿದರು. ಅವರು ಬಂದಾಗ ಏನು ಸಂತೋಷ, ಅತ್ಯಂತ ಸಂತೋಷ, ಕುಣಿದು ಕುಣಿದು ಕುಣಿದು ನೆಲದ ಮೇಲೆ ಹೊರಳಾಡಿ ಊರಿಗೆ ಊರೇ ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿತು ಅನ್ನೋ ಒಂದು ವಿಚಾರ. ಅಂದರೆ ತಿರುಜ್ಞಾನ ಸಂಬಂಧರು ಮತ್ತು ಈ ಶಿವಭಕ್ತರುಗಳೆಲ್ಲ ಒಬ್ಬರಿಗೊಬ್ಬರು ಅದು ಏನು ಸ್ನೇಹ, ಅದು ಏನು ಬಂಧ ಅಂತ ಇದು ಸೂಚಿಸುತ್ತೆ. ಎಲ್ಲರನ್ನು ಸಂಭ್ರಮದಿಂದ ಸ್ವಾಗತಿಸಿದ್ದಾಯಿತು, ಸಂತೋಷವೋ ಸಂತೋಷ. ಪ್ರತಿಯೊಬ್ಬರಿಗೂ ಒಳ್ಳೆಯ ಷಡ್ರಸೋಪೇತವಾದ ಭೋಜನ ಕೇಳಿದ್ದೆಲ್ಲ ಕೊಟ್ಟು ಒಳ್ಳೆ ಸಂಭ್ರಮದಿಂದ ನಡೆಸಿಕೊಂಡರು. ರಾತ್ರಿ ಆದಾಗ ಎಲ್ಲರಿಗೂ ಮಲಗುವ ವ್ಯವಸ್ಥೆ ಆಗಬೇಕಲ್ಲ, ತಿರುಜ್ಞಾನ ಸಂಬಂಧರವರು ಹೇಳಿದರು. ಎಲ್ಲರಿಗೂ ಮಲಗುವ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಆಗ ನಮ್ಮ ತಿರುನೀಲಕಂಠ ಬಾಣರವರಿಗೆ ಏನು ಎಲ್ಲಿ ನೋವು ಮಾಡ್ತಾರೆ ನೋಡೋಣ ಅಂತ ಇದ್ದರು. ಆಗ ತಿರುನೀಲಕ್ಕ ನಾಯನರವರು ತಮ್ಮ ಯಜ್ಞಶಾಲೆಯಲ್ಲಿ ಅವರಿಗೆ ಮಲಗೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಅವರ ಮಹಿಮೆ ಏನು ಅಂತಂದರೆ, ಯಜ್ಞಶಾಲೆಯಲ್ಲಿ ಇವರು ಹತ್ತಿರ ಹೋದಾಗಲೇ ಯಜ್ಞಶಾಲೆಯಲ್ಲಿ ಏನು ಅಗ್ನಿ ಉರಿತಾ ಇರಲಿಲ್ಲ, ಆರು ಹೋಗಿತ್ತು. ಆದರೆ ನಮ್ಮ ತಿರುನೀಲಕಂಠ ಬಾಣರು ಬಂದ ತಕ್ಷಣ ಅಗ್ನಿ ತಾನಾಗಿ ಹೊತ್ತುಕೊಂಡು ಎತ್ತರಕ್ಕೆ ಧಗ ಧಗ ಅಂತ ಉರಿಯಿತು ಅಂತ ಹೇಳಿದ್ದಾರೆ. ಈ ಊರಿನಿಂದ ಮುಂದಕ್ಕೆ ತಿರುಕೀಳ್ವೇಲೂರು ಅನ್ನುವ ಜಾಗಕ್ಕೆ ತಿರುಜ್ಞಾನ ಸಂಬಂಧರು ಬಂದರು. ಅಲ್ಲಿ ಇವರಿಗೆ ಸಿರುತೊಂಡ ನಾಯನಾರವರ ಭೇಟಿಯಾಯಿತು. ಇವರು ತಿರುಕೀಳ್ವೇಲೂರಿನಲ್ಲೇ ಇದ್ದುಕೊಂಡು ಪಕ್ಕದಲ್ಲೇ ಇದ್ದ ತಿರುಮರುಗಲ್ ಅನ್ನುವ ಸ್ಥಳಕ್ಕೆ ಹೋಗಿ ಈಶ್ವರನನ್ನು ಪ್ರಾರ್ಥಿಸಿಕೊಂಡು ಪ್ರತಿನಿತ್ಯ ಹೋಗಿ ಬರ್ತಾಯಿದ್ರು. ಈಗ ಇಲ್ಲಿ ಒಂದು ಸ್ವಾರಸ್ಯವಾದ ಘಟನೆ ನಡೆಯುತ್ತೆ ಈ ಊರೊಳಗೆ ತಿರುಮರುಗಲ್ನಲ್ಲಿ. ಒಂದು ದಿವಸ ಏನಾಗಿದೆ, ತಿರುಕೀಳ್ವೇಲೂರಿನಿಂದ ತಿರುಮರುಗಲ್ ಇದಕ್ಕೆ ಹೊರಟಿದ್ದಾರೆ ನಮ್ಮ ತಿರುಜ್ಞಾನ ಸಂಬಂಧರವರು. ಅಲ್ಲಿ ಆ ದಿವಸ ಏನಾಗಿದೆ ಅಂದರೆ, ಯಾರೋ ದೇವಸ್ಥಾನಕ್ಕೆ ಹೋಗ್ತಾ ಹತ್ತಿರ ಹೋಗ್ತಾ ಹೋಗ್ತಾ ಇದ್ದಾಗೆ ಒಬ್ಬ ಸ್ತ್ರೀ ಒಬ್ಬ ಮಹಿಳೆಯು ಗೋಳಾಡ್ತಾ ಇದ್ದಾರೆ, ಬಹಳ ದುಃಖದಿಂದ ಗೋಳಾಡ್ತಾ ಇರೋ ಶಬ್ದ ಕೇಳುತ್ತೆ. ಏನಿದು ಈ ಊರಿನಲ್ಲಿ ಯಾಕೆ ಈ ಸ್ತ್ರೀ ಹೀಗೆ ದುಃಖ ತಡೆಯಲಾರದು, ಅಷ್ಟು ದುಃಖದಿಂದ ಗೋಳಾಡ್ತಾ ಪರಮೇಶ್ವರನಲ್ಲಿ ಬೇಡ್ತಾ ಇದ್ದಾಳೆ. ಇವರು ಹೋದರು, ನಮ್ಮ ತಿರುಜ್ಞಾನ ಸಂಬಂಧರವರು ಅಲ್ಲಿಗೆ ತ್ವರಿತವಾಗಿ ಹೋಗಿ ಆ ರೋದನ ಮಾಡ್ತಿದ್ದಂಥ ಹೆಂಗಸಿಗೆ ಮೊದಲು ಹೇಳಿದ್ರು, ಅಮ್ಮ ಭಯಪಡಬೇಡ, ನೀನು ಮೊದಲು ಅಭಯವನ್ನಿದ್ದರು, ನೀನು ಏನು ಯಾವುದಕ್ಕೂ ಭಯಪಡಬಾರದು ಅಂತ ಹೇಳಿ, ಏನು ವಿಚಾರ, ಯಾಕಮ್ಮ ಇಷ್ಟು ಗೋಳಾಡ್ತಾ ಇದೆಯಾ, ಏನಾಯಿತು ಅಂತ ಕೇಳಿದ್ರು. ಕೇಳಿದಾಗ ಸ್ತ್ರೀ ಹೇಳಿದ್ರು, ಅಲ್ಲಿ ದೇವಸ್ಥಾನದ ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿಯು ಮಲಗಿದ್ದಾರೆ ಅಂದರೆ ಸತ್ತು ಹೋಗಿದ್ದಾರೆ, ಮೃತರಾಗಿದ್ದಾರೆ. ಈ ಮಹಿಳೆ ಹೇಳ್ತಾರೆ, ನೋಡಿ ಇವರನ್ನು ನಾನು ಮದುವೆ ಆಗಬೇಕಾಗಿತ್ತು, ನಮ್ಮ ತಂದೆಯವರು ನಮಗೆ ಮೋಸ ಮಾಡಿದ್ರು, ನನಗೆ ಆರು ಜನ ಅಕ್ಕಂದಿರಿದ್ದಾರೆ, ಇವರಿಗೆ ಮಾತು ಕೊಟ್ಟು ನಮ್ಮ ತಂದೆಯವರು ಇವರಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೊದಲನೇ ಅಕ್ಕ ಎರಡನೇ ಅಕ್ಕ ಎಲ್ಲರನ್ನೂ ಮಾತು ಕೊಟ್ಟು ನಂತರ ಏಮಾರಿಸಿ ಬೇರೆ ದುಡ್ಡು ಹೆಚ್ಚು ಕೊಟ್ಟವರಿಗೆ ಮದುವೆ ಮಾಡಿ ಏಮಾರಿಸಿದ್ದಾರೆ, ಕೊನೆ ನಾನು, ನಮ್ಮ ತಂದೆಯವರು ನನಗೂ ಮೋಸ ಮಾಡಿ ಇವ್ರಿಗೂ ಮೋಸ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವರನ್ನೇ ನಾನು ನಂಬಿಕೊಂಡು ಈ ಊರಿಗೆ ಬಂದಿದ್ದೇನೆ. ಬಂದಾಗ ಇವರು ವ್ಯಾಪಾರಿ, ಬಂದಾಗ ಏನಾಯಿತು, ಇವರಿನಲ್ಲಿ ನಾವು ಬೇರೆ ಊರಿನವರಾದ್ದರಿಂದ ನಾವು ಇಲ್ಲಿ ಮಲಕ್ಕೊಂಡಿದ್ದು, ರಾತ್ರಿ ಹಾವು ಒಂದು ಸರ್ಪವು ಇವರನ್ನು ಕಚ್ಚಿ ಈ ಮೃತ ಸ್ಥಿತಿಗೆ ತಂದುಬಿಟ್ಟಿದೆ, ನಾನು ಇವರನ್ನೇ ನಂಬಿಕೊಂಡು ಬಂದವನು, ಹೀಗಾಗೋಯ್ತಲ್ಲ ಅಂತ ನಾನು ದುಃಖದಿಂದ ಇದು ಮಾಡ್ತಾ ಇದ್ದೀನಿ, ನಾವು ಮದುವೆ ಮಾಡ್ಕೊಳ್ಬೇಕಾಗಿತ್ತು, ನಾಳೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದು ಓಡಿ ಬಂದಿದ್ದೇನೆ, ನಮ್ಮ ತಂದೆಯವರು ಮಾಡಿದ ಈ ಮೋಸದ ಕೆಲಸದಿಂದ ಅಂತ ತನ್ನ ದುಃಖವನ್ನೆಲ್ಲ, ನನಗೆ ಇನ್ಯಾರ ಗತಿ, ಈಶ್ವರನೇ ನೀನು ನನ್ನನ್ನು ಕಾಪಾಡು ಅಂತ ಇಲ್ಲಿ ಬಂದು ನಾನು ಅಳ್ತಾ ಇದ್ದೀನಿ ಅಂತ ತಿರುಜ್ಞಾನ ಸಂಬಂಧರಿಗೆ ನಿವೇದಿಸಿಕೊಂಡು, ಅವರು ಮೊದಲೇ ಹೇಳಿದಂತೆ ಆಕೆಗೆ ಮೊದಲು ನೀನು ಹೆದರಬೇಡಮ್ಮ ಅಭಯ ಕೊಟ್ಟು ಆ ದೇವರನ್ನು ಪ್ರಾರ್ಥಿಸಿದರು. ಆ ವಿಷಯವೆಲ್ಲ ಅದು ಏನು, ಎಲ್ಲ ವೈದ್ಯರುಗಳು ಎಲ್ಲರೂ ಅದನ್ನು ಪ್ರಯತ್ನಪಟ್ಟು ಅವರನ್ನು ಬದುಕಿಸೋಕ್ಕೆ ಸಾಧ್ಯವಿಲ್ಲದೇ ಹೋಯಿತು. ಆಗ ಈಕೆ ಬಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾಳೆ. ಆಗ ತಿರುಜ್ಞಾನ ಸಂಬಂಧರವರು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪದಿಹವನ್ನು ಹಾಡಿ ಆ ವ್ಯಾಪಾರಿಯು ಬದುಕುವಂತೆ ಮಾಡಿದರು. ಜೀವದಿಂದ ಎದ್ದು ಬಂದರು, ಒಳ್ಳೆ ಹೇಳೆಂಡ್ ಹೆಲ್ತಿಯಾಗಿ ಎದ್ದು ಬಂದರು. ಇವರಿಬ್ಬರೂ ಏನು ಮಾಡಿದ್ರು, ಸಾಷ್ಟಾಂಗವಾಗಿ ದೇವರಿಗೂ ನಮಸ್ಕಾರ ಮಾಡಿದ್ರು, ತಿರುಜ್ಞಾನ ಸಂಬಂಧರಿಗೂ ನಮಸ್ಕಾರ ಮಾಡಿದ್ರು, ಅಲ್ಲಿಯೇ ಅವರಿಬ್ಬರಿಗೂ ಮದುವೆ ಕೂಡ ನೆರವೇರಿತು. ಈ ಪವಾಡ ನಡೆದ ಮೇಲೆ ನಮ್ಮ ತಿರುಜ್ಞಾನ ಸಂಬಂಧರವರು ಏನು ಮಾಡಿದ್ರು, ಮುಂದಕ್ಕೆ ತಿರುಚೆಂಗಾಟಾಂಗುಡಿ ಅನ್ನೋ ಊರಿಗೆ ಬಂದರು. ಈ ಸುರುತ್ತೊಂಡ ನಾಯನಾರು ಇದ್ದಾರಲ್ಲ ಅವರು ಊರು, ಅವರು ಬನ್ನಿ ನಮ್ಮ ಊರಿಗೆ ಅಂತ ಹೇಳಿದ್ರು, ಅಲ್ಲಿಗೆ ಬಂದರು. ಆ ಊರಿಗೆ ಬಂದಾಗ ಇವರಿಗೆ ಸಾಕ್ಷಾತ್ತಾಗಿಯೇ ಪರಮೇಶ್ವರ ದರ್ಶನ ಕೊಟ್ಟ ಅಂತ ಹೇಳಲ್ಪಟ್ಟಿದೆ. ಅಲ್ಲಿಂದ ಮುಂದಕ್ಕೆ ತಿರುಪುಗಳೂರು ಅನ್ನೋ ಊರಿಗೆ ಬಂದರು, ಅಲ್ಲಿ ಮುರುಘನಾಯನಾರ್ ಅವರ ಭೇಟಿಯಾಯಿತು. ಈ ಮುರುಘನಾಯನಾರವರ ಚರಿತ್ರೆಯನ್ನು ನಾನು ಮುಂದೆನೇ ಹಿಂದೆ ವಿಡಿಯೋನಲ್ಲಿ ಹೇಳಿದ್ದೇನೆ. ಅವರು ಪುಷ್ಪ ಪೂಜೆ ಮಾಡಿ ಮಾಡಿ ಅಷ್ಟು ಶ್ರದ್ಧೆಯಿಂದ ಪುಷ್ಪ ಪೂಜೆ ಮಾಡಿ ಪರಮೇಶ್ವರನ ಅನುಗ್ರಹವನ್ನು ಪಡೆದರು ಅಂತ ಹೇಳಿದ್ದೇನೆ. ಅಲ್ಲಿಂದ ತಿರುನಾವುಕ್ಕರಸರ್ ಅವರ ಸಲಹೆ ಮೇರೆಗೆ ತಿರುವಾರೂರಿಗೆ ಹೋದರು ತ್ಯಾಗೇಶ ಸ್ವಾಮಿಯನ್ನು ದರ್ಶನ ಮಾಡುವುದಕ್ಕೆ ಹೋದರು. ಈಗ ನಾನು ಏನು ಹೇಳ್ತೀನಿ ಅಂದರೆ, ತಿರುಚೆಂಗಾಟಾಂಗುಡಿನಲ್ಲಿ ಇವರು ಬಂದರು ಅಂತ ಹೇಳಿದೆ, ನಮ್ಮ ಸಿರುತೊಂಡನಾಯನಾರವರ ಊರು. ಇವರು ಏನು ಮಾಡಿದ್ದಾರೆ ಅಲ್ಲಿ, ಅವರ ಭೇಟಿ ಆದ ತಕ್ಷಣ ಮುಂದೆ ಏನಾಗತ್ತೆ ಅನ್ನೋದನ್ನು ತಾವು ಈ ಇವರ ವಿಷಯದಲ್ಲಿ, ಸಿರುತೊಂಡನಾಯನಾರವರ ವಿಷಯದಲ್ಲಿ ಮುಂದೆ ಏನಾಗಬಹುದು ಅನ್ನೋದನ್ನು ಊಹಿಸಿ ಅವರ ಕುರಿತು ಒಂದು ಪದೇಹವನ್ನು ಹಾಡಿದ್ದಾರೆ. ಆ ಪದೇಹದ ವಿಶೇಷ ಏನು ಅಂತಂದರೆ, ಈ ಸಿರುತೊಂಡನಾಯನಾರವರಿಗೆ ಶಿರಾಳ ಅಂತ ಒಬ್ಬ ಮಗ, ಆ ಮಗನೂ ಮಹಾ ಶಿವಭಕ್ತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇವರ ಚರಿತ್ರೆ, ಘನವಾದ ಚರಿತ್ರೆ, ಈ ಸಿರುತೊಂಡರ ಚರಿತ್ರೆ ಇದೆಲ್ಲ ಬಹಳ ಘನವಾದ ಚರಿತ್ರೆ, ಅದನ್ನು ಮುಂದೆ ಹೇಳ್ತಾ ಇದ್ದೀನಿ. ಅವರನ್ನು ಇವರು ಕವಿತೆ ಹಾಡ್ತಾರೆ, ಪದ್ಯ ಅಂದರೆ ಕವಿತೆ ಹಾಡಿದಾಗ 11 ಸ್ಟ್ಯಾನ್ಸಾಗಳಲ್ಲಿಯೂ ಪ್ರತಿಯೊಂದರಲ್ಲಿಯೂ ಶಿರಾಳ ಸಿರುತೊಂಡರ್, ಶಿರಾಳ ತಿರು, ಎಲ್ಲರ ಎಲ್ಲ ಸ್ಟ್ಯಾನ್ಸಾಸುಗಳು ಇವರ ಹೆಸರಿನಲ್ಲಿ ಬರೋ ಹಾಗೆ ಹೊಗಳಿ ಹಾಡಿದ್ದಾರೆ. ನಾವು ಇವಾಗ ಸಿರುತೊಂಡ ನಾಯನಾರವರ ಚರಿತ್ರೆಯನ್ನು ಕೇಳೋಣ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಇಷ್ಟೇ ವಿವರಣೆ ಕೊಡೋದು, ಶೆಂಗಾಟಾಂಗುಡಿ ಮೇಯ ಸಿರುತೊಂಡರ್ ಕಡಿಯೇನು ಅಂತ ಹೇಳಿದ್ದಾರೆ. ಇವರು ಇವರ ಸ್ಥಳ ಬಂದು ಹೇಳಿದ ಹಾಗೆ ತಿರುಚೆಂಗಾಟಾಂಗುಡಿ ಅನ್ನೋ ಸ್ಥಳ, ಇದಕ್ಕೆ ಗಣಪತಿ ಈಶ್ವರಮ್ಮನಂತಲೂ ಹೆಸರಿದೆ. ಒಮ್ಮೆ ಗಣಪತಿಯು, ನಮ್ಮ ಗಣೇಶ, ಗಜಮುಖಾಸುರ ಅನ್ನುವರನ್ನು ಕೊಂದು ಸಂಹರಿಸಿದ್ರಿಂದ, ಈ ಮತ್ತೆ ಈಶ್ವರನನ್ನು ಪೂಜೆ ಮಾಡಿದ್ದರಿಂದ ಈ ಸ್ಥಳಕ್ಕೆ ಗಣಪತಿ ಈಶ್ವರಮ್ಮನೋ ಹೆಸರು ಬಂದಿದೆ. ಅದಲ್ಲದೆ ಈ ಊರಿನಲ್ಲಿ ಈ ಪರಂಜ್ಯೋತಿಯವರು ಆ ಯುದ್ಧದಲ್ಲಿ ಗೆದ್ದ ಮೇಲೆ ರಾಜನ ಅನುಮತಿಯಿಂದ ಗಣೇಶನನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ, ಇದನ್ನು ಮುಂದೆ ಹೇಳ್ತೀನಿ. ಇವರ ಹೆಸರು ಪರಂಜ್ಯೋತಿ ಅಂತವರ. ಇವರು ಚೋಳ ರಾಜ್ಯದ ತಿರುಚೆಂಗಾಟಾಂಗುಡಿ ಎನ್ನುವ ಸ್ಥಳಕ್ಕೆ ಸೇರಿದವರು. ಇವರ ಮನೆತನವೇ ಸೇನಾಧಿಪತಿಗಳ ವಂಶ, ಅಂದರೆ ಇವರ ತಂದೆಯವರು, ಅವರ ತಂದೆಯವರು ಎಲ್ಲ ಸೇನಾಧಿಪತಿಗಳಾಗಿದ್ದವರು. ಇವರು ಸಹ ಚೋಳ ರಾಜ್ಯದ ನರಸಿಂಹವರ್ಮ ಪಲ್ಲವ ರಾಜನ ಆಸ್ಥಾನದಲ್ಲಿ ಮಹಾಸೇನಾಧಿಪತಿಯಾಗಿದ್ದರು. ರಾಜ ಒಮ್ಮೆ ಏನು ಮಾಡಿದ, ನೀವು ಉತ್ತರ ದೇಶದ ರಾಜ ಒಬ್ಬ ಇದ್ದಾನೆ ಪುಲಿಕೇಶಿ ಅಂತ, ಆತನ ಮೇಲೆ ದಂಡೆತ್ತಿ ಹೋಗಿ ಜಯ ಸಾಧಿಸ್ಕೊಂಬರಾದರೆ ಬನ್ನಿ ಅಂತ ಹೇಳಿದರು. ರಾಜನ ಆಜ್ಞೆಯಂತೆ ಆ ಪುಲಿಕೇಶಿ ಮೇಲೆ ಯುದ್ಧ ಮಾಡಿ ಜಯವನ್ನು ಸಾಧಿಸಿದ್ದಲ್ಲದೆ ಅಲ್ಲಿದ್ದ ಐಶ್ವರ್ಯ ಧನ ಎಲ್ಲವನ್ನು ಬಂಡಿ ಬಂಡಿಯಾಗಿ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಪರಮಾಶ್ಚರ್ಯವಾಯಿತು. ಯಾಕೆ ಅಂತಂದರೆ ಅವನು ಒಬ್ಬ ಅಜೇಯನಾದ ರಾಜನಾಗಿದ್ದ ಪುಲಿಕೇಶಿ. ಇವರೂ ಒಂದೆರಡು ಸಲ ಹೋಗಿ ಸೋತಿದ್ದರು. ಆದ್ದರಿಂದ ಕೇಳಿದ್ರು ಪರಂಜ್ಯೋತಿಯವರನ್ನು, ಇದು ನಿಮಗೆ ಹೇಗೆ ಸಾಧ್ಯವಾಯಿತು? ನಾನೇ 2-3 ಸಲ ಸೋತಿ ಬಂದಿದ್ದೀನಲ್ಲ, ನಿಮಗೆ ಇವರ ಮೇಲೆ ಜಯ ಸಾಧಿಸೋ ಹಾಗೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿ ಸಭೆಯಲ್ಲಿ ಕೇಳಿದ್ರು. ಆಗ ಇವರು ಬಹಳ ವಿನಯದಿಂದ, ನಮ್ರತೆಯಿಂದ ಸುಮ್ಮನೇ ಕೂತಿದ್ದರು. ಆಗ ಮಂತ್ರಿಗಳು ರಾಜನಿಗೆ ವಿವರಣೆ ಕೊಡ್ತಾರೆ, ಸ್ವಾಮಿ ಇವರು ಮಹಾಶಿವಭಕ್ತರು, ಆ ಶಿವಭಕ್ತಿಯಿಂದ ಇವರು ಜಯಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರು. ಹೌದೇ ಅಂತ ಕೇಳಿದರು ರಾಜ. ಹೌದು ಸ್ವಾಮಿ, ನಾನಲ್ಲ ಜಯಿಸಿದ್ದು, ನಾನು ಶಿವಭಕ್ತಿ ಇಟ್ಟಿದ್ದೀನಲ್ಲ, ಶಿವಶರಣರ ಸೇವೆ ಮಾಡ್ತೀನಲ್ಲ, ಅದರ ಬಲದಿಂದ ನಾ ಗೆದ್ದು ಬಂದಿದ್ದೀನಿ ಅಷ್ಟೇ ಅಂತ ಹೇಳಿದರು. ರಾಜನಿಗೆ ಪರಮಾಶ್ಚರ್ಯವೂ ಆಯಿತು, ಒಂದು ವಿಧದಲ್ಲಿ ದುಃಖವೂ ಆಯಿತು, ವೇದನೆ ಆಯಿತು. ಇಂತಹ ಶಿವಭಕ್ತನನ್ನು ಒಂದು ಯುದ್ಧಕ್ಕೆ ಕಳಿಸಿ ಇವರು ಅಷ್ಟು ಜನರ ಕೊಲೆ ಸಂಹಾರಕ್ಕೆ ಕಾರಣರನ್ನಾಗಿ ನಾ ಮಾಡಿಬಿಟ್ನಲ್ಲ ಅಂತ ಆತನಿಗೆ ವೇದನೆಯುಂಟಾಗಿ ಏನು ಮಾಡಿದ್ರು, ಸ್ವಾಮಿ ಇನ್ನು ಮೇಲೆ ಇಂತಹ ಶಿವಭಕ್ತರು ನೀವು ಈ ಕೆಲಸಗಳನ್ನು ಮಾಡಬಾರ್ದು, ನೀವು ನಿಮ್ಮ ಊರಿಗೆ ಹೋಗಿಬಿಡಿ, ಹೋಗಿಬಿಟ್ಟಲ್ಲಿ ನಿಮ್ಮ ಶಿವಸೇವೆಯನ್ನೆಲ್ಲ ಶಿವಭಕ್ತಿ ಶಿವಸೇವೆಯನ್ನು ಮುಂದುವರಿಸಿ ಅಂತ ಹೇಳಿದರು. ರಾಜಾಜ್ಞೆ ಅಲ್ವಾ, ಅವ್ರಿಗೂ ಅದೇ ಬೇಕಾಗಿತ್ತು, ಶಿವಭಕ್ತಿ ಶಿವಶರಣರ ಸೇವೆ ಇದನ್ನು ಮಾಡೋದಂತ ಹೇಳಿಬಿಟ್ಟು ವಾಪಸ್ಸು ತಿರುಚಟಾಂಗುಡಿಗೆ ಬಂದುಬಿಟ್ರು. ಒಂದು ವಿಷಯ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಜನರು ಯಾವುದರ ಮೇಲೆ ಆಸೆ ಇರ್ತಾರೆ ಅಂದರೆ ಐಶ್ವರ್ಯದ ಮೇಲೆ ವಿಪರೀತವಾದ ಮೋಹ ಇಟ್ಕೊಳ್ತಾರೆ, ಹೆಂಡತಿಯ ಮೇಲೆ ಅದಕ್ಕಿಂತ ಹೆಚ್ಚಿನ ಮೋಹ ಇಟ್ಕೊಳ್ತಾರೆ, ಅದಕ್ಕೂ ಹೆಚ್ಚಾಗಿ ಮಕ್ಕಳು ಇರ್ತಾರಲ್ಲ ಮಕ್ಕಳ ಮೇಲೆ ಮೋಹ ಜಾಸ್ತಿ ಇರುತ್ತೆ. ಇದು ತಪ್ಪು ಅಂತಲ್ಲ, ಸ್ವಾಭಾವಿಕವಾಗಿ ಜನರಲ್ಲಿರುವ ಒಂದು ಗುಣ. ಇಷ್ಟು ಗುಣಗಳಿದ್ದರೂ ಕೂಡ ಶಿವಭಕ್ತಿಯೇ ಇದನ್ನು ಎಷ್ಟೋ ಒಂದು ಅಳತೆಯಷ್ಟು ಇಟ್ಕೋಬೇಕು, ಅದಕ್ಕೆ ಮೀರಿ ಈ ಮೋಹವನ್ನು ನಾವು ಬೆಳೆಸಬಾರ್ದು. ಅದಕ್ಕಿಂತ ಹೆಚ್ಚು ಮೋಹ ಅಥವಾ ಪ್ರೀತಿಯನ್ನು ಎಲ್ಲಿಡಬೇಕು ಅಂತಂದರೆ ಪರಮೇಶ್ವರನಲ್ಲಿಡಬೇಕು, ಭಗವಂತನಲ್ಲಿ ಇಡಬೇಕು. ಇದಕ್ಕೆಲ್ಲ ಒಂದು ಲಿಮಿಟ್ ಇರಬೇಕು ಈ ಮೋಹಗಳಿಗೆ ಅಂತ ಹೇಳಿ ಬದುಕಿದವರಲ್ಲಿ ಉದಾಹರಣೆ, ಉನ್ನತವಾದ ಅತ್ಯುತ್ತಮವಾದ ಉದಾಹರಣೆ ಅಂದರೆ ಈ ಪರಂಜ್ಯೋತಿಯವರು. ಪರಂಜ್ಯೋತಿಯವರು ಈ ತರಹ ಮನುಷ್ಯರು, ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಐಶ್ವರ್ಯದ ಮೇಲೆ ಒಂದು ಲಿಮಿಟ್ಟು. ಸಂಸಾರದಲ್ಲಿದ್ದರೂ ಸಹ ಒಂದು ಅಳತೆಯವರೆಗೇ ಮೋಹ, ಅದರ ಮೇಲೆ ಮಿಕ್ಕದ್ದೆಲ್ಲ ಈಶ್ವರನಿಗೆ ಸೇರಿದ್ದು ಅನ್ನೋ ಭಾವನೆ ಇಟ್ಕೊಂಡು ಆ ಊರಿನಲ್ಲಿ ಶಿವಭಕ್ತರುಗಳ ಅವರ ಭಕ್ತಗಳ ಸೇವೆಯನ್ನು ಮಾಡೋದಕ್ಕೆ ತೊಡಗಿದ್ರು. ಅಂದಿನಿಂದ ಇವರಿಗೆ ಸಿರುತ್ತುಂಡನಾಯನಾರ್ ಅಂತ ಹೆಸರಾಯಿತು. ಸಿರುತ್ತುಂಡನಾಯನಾರ್ ಅಂದರೆ ಬಹಳ ಚಿಕ್ಕವನಾದ ಅಲ್ಪನಾದ ನಾವೊಬ್ಬ ಸೇವಕ, ಶಿವರ ಶರಣರ ಸೇವಕ ಅಂತ ಅರ್ಥ. ಬಹಳ ಅಲ್ಪನಾದವನು ನಾನು, ಸೇವೆ ಮಾಡೋದ್ರಲ್ಲಿ ದೊಡ್ಡವನಲ್ಲ ಅಂತ ಈ ಪದದ ಅರ್ಥ. ಹೀಗೆ ಸೇವೆ ಮಾಡ್ತಾ ಒಂದು ನಿಯಮವನ್ನು ತಾವೇ ನಿಬಂಧಿಸ್ಕೊಂಡ್ಬಿಟ್ರು. ಏನು ಅಂತಂದರೆ ಪ್ರತಿ ದಿವಸವೂ ಯಾರಾದರೂ ಒಬ್ಬ ಶಿವಭಕ್ತರನ್ನು ಕರ್ಕೊಂಡು ಬಂದು, ಕೊನೆಯ ಪಕ್ಷ ಒಬ್ಬರು ಶಿವಭಕ್ತರನ್ನಾದ್ರೂ ಕರ್ಕೊಂಡು ಬಂದು ಅವರಿಗೆ ಊಟ ಕೊಟ್ಟು ಅವರಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಅವರ ಸೇವೆ ಮಾಡಿ ಆ ನಂತರ ತಾವು ಊಟ ಮಾಡಬೇಕು ಅನ್ನೋ ಒಂದು ನಿಯಮವನ್ನು ತಾವೇ ವಿಧಿಸಿಕೊಂಡು ಬಂದರು. ಇವರ ಹೆಂಡತಿಯವರ ಹೆಸರು ತಿರುವೆಂಗಾಟು ನಂಗಯ್ಯಾರಂತ. ಇವರ ಮನೆಯಲ್ಲಿ ಒಬ್ಬ ಕೆಲಸದಾಕೆ ಕೂಡ, ಆಕೆಯೂ ಶಿವಭಕ್ತಳೆ, ಸಂದನ ಮಂಗಯ್ಯಾರಂತ ಆಕೆ ಹೆಸರು. ಮತ್ತು ಇವರಿಗೊಬ್ಬ ಹುಡುಗ ಇದ್ದ, ಮಗ, ಅವನ ಹೆಸರು ಶಿರಾಳ ಅಂತ. ಹೀಗೆ ಸಂಸಾರ ಇತ್ತು. ಇವರು ಈ ನಿಯಮದಂತೆ ಪ್ರತಿ ದಿವಸ ಆಚರಣೆ ಮಾಡಿಕೊಂಡು ಒಬ್ಬ ಶಿವಭಕ್ತನ ಕರ್ಕೊಂಬಂದು ಅವರಿಗೆ ಸೇವೆ ಮಾಡಿ ಕಳಿಸ್ತಾ ಇದ್ದರು. ಆ ಒಂದು ದಿನ ಏನಾಗಿದೆ, 12 ಗಂಟೆ ಆಗಿದ್ದರೂ ಕೂಡ, ಊಟದ ಸಮಯ ಆದರೂ ಕೂಡ, ಯಾರೂ ಒಬ್ಬರು ಶಿವಭಕ್ತರು ಇವರ ಕಣ್ಣಿಗೆ ಬೀಳಲಿಲ್ಲ. ಊರೆಲ್ಲ ಸುತ್ತಾಡ್ತಾ ಇದ್ದಾರೆ, ಒಬ್ಬರು ಕಣ್ಣಿಗೆ ಬೀಳಲಿಲ್ಲ. ಆದ್ದರಿಂದ ಯಾರನ್ನಾದರೂ ನೋಡೋಣ ಅಂತ ಹೇಳಿಬಿಟ್ಟು ಊರಿನ ಸುತ್ತ ದೇವಸ್ಥಾನದ ಹತ್ರ ಹೋಗಿ ಹುಡುಕೋದಕ್ಕೆ ಹೋದರು. ಅದೇ ಸಮಯದಲ್ಲಿ ಇವರ ಮನೆಗೆ ಒಬ್ಬ ಶಿವಭಕ್ತರು ಅಂತ ಹೇಳೋದಕ್ಕಿಂತ ಶಿವನೇ ಸಾಕ್ಷಾತ್ತಾಗಿ ಬಂದಂತಹ, ಒಳ್ಳೆ ಹೇಗಿದ್ದಾರೆ ಅವರು ಯೋಗಿ, ಶಿವಯೋಗಿ ಹೇಗಿದ್ದಾರೆ, ವರ್ಣನೆ ಹೇಗಿದೆ ಅಂದರೆ ಚೆನ್ನಾಗಿ ವಿಭೂತಿ ಧರಿಸಿದ್ದಾರೆ, ರುದ್ರಾಕ್ಷ ಮಾಲೆ ಧರಿಸಿದ್ದಾರೆ, ಕೈನಲ್ಲಿ ತ್ರಿಶೂಲವಿದೆ, ಸಾಕ್ಷಾತ್ ಪರಮೇಶ್ವರನೇ, ಈಶ್ವರನೇ ಬಂದಂತೆ ಪ್ರಜ್ವಲಿಸ್ತಾ ಇದ್ದಾರೆ, ಅಷ್ಟು ತೇಜಸ್ಸು. ಅವರು ಇವರ ಮನೆಗೆ ಬಂದರು, ನೋಡಿದ್ರೆ ಸಾಕ್ಷಾತ್ತಾಗಿ ಈಶ್ವರರು. ಇವರಿಗೆ ಭೈರವ ಅಂತ ಹೇಳಿ ಇಲ್ಲಿ ಉಲ್ಲೇಖವಿದೆ, ವೀರವರಂತೂ ಕೂಡ ಹೇಳಿದ್ದಾರೆ. ಇವರು ಮನೆಗೆ ಬಂದರು. ಇದು ಈ ಮನೆ ಸಿರುತೊಂಡ ನಾಯನಾರವರ ಮನೆಯೇ ಅಂತ ಕೇಳಿದ್ರು. ಇವರ ಮನೆಯಲ್ಲಿ ಆ ಕೆಲಸದವರು ಸಂದನ ಮಂಗಯ್ಯಾರ್ ಮತ್ತು ಆ ಧರ್ಮಪತ್ನಿ ಇಬ್ಬರು ಬಂದು, ಹೌದು ಇದೇ ಮನೆಯೇ, ನಿಮಗೋಸ್ಕರ ಒಬ್ಬರು ಶಿವಭಕ್ತರು ಸಿಗುತ್ತಾರಿಯೇ ಅಂತ ಇವಾಗ ತಾನೇ ಹುಡ್ಕೋಕೆ ಹೋದರು, ತಾವೇ ಬಂದಿದ್ದೀರಿ ಮನೆ ಒಳಗೆ ಬನ್ನಿ, ದಯಮಾಡಿಸಿ ಕೂತ್ಕೊಳ್ಳಿ, ಅವರು ಬಂದುಬಿಡ್ತಾರೆ ಅಂತ ಹೇಳಿದರು. ಅದಕ್ಕೆ ಆ ಶಿವಯೋಗಿ, ಪರಮೇಶ್ವರನೇ ಆ ಥರ ಬಂದಿರೋದು, ಶಿವಯೋಗಿ ಏನು ಹೇಳಿದ್ರು, ನಾನು ಗಂಡಿಸರಲ್ಲಿಲ್ಲದೇ ಇರೋ ಮನೆಗೆ ಬರೋದಿಲ್ಲ, ನೀವು ಬರೀ ಸ್ತ್ರೀಯರೇ ಇದ್ದೀರಿ, ಆದರೆ ನಾನು ಬರೋ ಹಾಗಿಲ್ಲ, ನನ್ನ ನಿಯಮ ಅದು. ಆದ್ದರಿಂದ ನಾನು ಇವಾಗ ಆ ದೇವಸ್ಥಾನದ ಹತ್ರ ಒಂದು ಮರ ಇದೆ, ಆ ಮರದ ಕೆಳಗೆ ಕೂತಿರ್ತೀನಿ, ನಿಮ್ಮ ನಾಯನಾರು ಬಂದ ಮೇಲೆ, ಸಿರುತೊಂಡ ನಾಯನಾರು ಬಂದ ಮೇಲೆ ಅವರನ್ನು ಕಳಿಸಿ ಅಂತ ಹೇಳಿಬಿಟ್ಟು ಹೊರಟೋದ್ರು. ಇವರು ಈ ಕಡೆ ಹೋದಮೇಲೆ ಅವರು ಸಿರುತೊಂಡ ನಾಯನಾರು ಮನೆಗೆ ಬಂದರು. ಬಂದುಬಿಟ್ಟು ಯಾರೂ ಸಿಕ್ಕಲಿಲ್ಲ ಅಂತ ಮನೆ ಹೇಳಿ, ಅಯ್ಯೋ ಅಯ್ಯೋ ಹಾಗೇನಿಲ್ಲ, ಸಿಕ್ಕಿದ್ದಾರೆ ಒಬ್ಬರು ಮರದ ಕೆಳಗೆ ಕೂತಿದ್ದಾರೆ ದೇವಸ್ಥಾನದ ಹತ್ರ, ನೀವು ದಯವಿಟ್ಟು ಓಡಿ ಹೋಗಿ ಅವರನ್ನು ಕರ್ಕೊಂಬನ್ನಿ ಅಂತ ಹೆಂಡತಿ ಹೇಳಿದ್ರು. ಇವರು ತಕ್ಷಣ ಓಡಿ ಹೋದರು, ನೋಡಿದ್ರೆ ಸಾಕ್ಷಾತ್ತಾಗಿ ಪರಮೇಶ್ವರನೇ ಕೂತಿರುವಂತೆ ಅವರು ಕೂತಿದ್ದಾರೆ ಮರದ ಕೆಳಗೆ. ಇವರು ಹೋಗಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಕೈ ಮುಗಿದು ಹೇಳಿದ್ರು. ಹೇಳೋಕ್ಕೆ ಮುಂಚೆ ಅವ್ರು ಕೇಳಿದ್ರು, ಆ ಯೋಗಿ, ಶಿವಯೋಗಿ ಕೇಳಿದ್ರು, ನೀವೇ ಆ ಹಿರಿಯರಾದಂಥ ಸಿರುತೊಂಡ ನಾಯನಾರ ಅಂತ ಕೇಳಿದ್ರು. ಅದಕ್ಕೆ ಇವರೇನು ಹೇಳಿದ್ರು, ಹೌದು ಅಂತ ಹೇಳಲಿಲ್ಲ. ಅವರ ವಿನಯ ಅಷ್ಟು, ವಿನಯ ನಮ್ರತೆ ಹೇಗಿತ್ತು ಅಂದರೆ, ಸ್ವಾಮಿ ಈ ಊರಿನಲ್ಲಿ ಬರೋ ಶಿವಶರಣರಿಗೆ, ಅವರಿಗೆ ಶಿವಶರಣರಿಗೆ ಅವರಿಗೆ ನನ್ನ ಕೈಲಾದ ಅಲ್ಪ ಸೇವೆಯನ್ನು ಮಾಡೋ ಒಂದು ಪದ್ಧತಿ ಇಟ್ಕೊಂಡಿದ್ದೀನಿ, ಗೊತ್ತಾಯಿತೆ. ಆ ಪದ್ಧತಿ ಪ್ರಕಾರ ಯಾರಾದರೂ ಒಬ್ಬ ಶಿವಶರಣರು ಬಂದರೆ ಅವರನ್ನು ನಿತ್ಯ ಊರಿಗೆ ಕರ್ಕೊಂಡು ಹೋಗಿ ಅವರಿಗೆ ಸೇವೆ ಮಾಡೋದು ನನ್ನ ಪದ್ಧತಿ, ಅಷ್ಟೇ ಸ್ವಾಮಿ ಅಂತ ಹೇಳಿದರು. ನನ್ನನ್ನು ಈ ಥರ ಕರೀತಾರೆ. ಓಹೋ, ಪರವಾಗಿಲ್ಲ, ಒಳ್ಳೆಯವರೇ ನೀವು, ಒಳ್ಳೆಯ ಶಿವಭಕ್ತರೇ, ಏನು ಈಗ ಬಂದಿದ್ದೀರಲ್ಲ ಅಂತ ಕೇಳಿದರು. ಸ್ವಾಮಿ, ನನ್ನೊಂದು ನಿಯಮ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ದಿವಸವೂ ಒಬ್ಬ ಶಿವಶರಣರಿಗೆ, ಶಿವಭಕ್ತರಿಗೆ ಮನೆಗೆ ಕರ್ಕೊಂಬಂದು ಊಟ ಹಾಕಿ ಅವರನ್ನು ಸತ್ಕರಿಸಿ ಸಂತೋಷಪಡಿಸಿ ಆಮೇಲೆ ನಾನು ಊಟ ಮಾಡೋ ಪದ್ಧತಿ ಇಟ್ಕೊಂಡಿದ್ದೀನಿ. ಇವತ್ತು ಯಾರೂ ಸಿಕ್ಕಲಿಲ್ಲ ಅಂತ ಹುಡುಕ್ತಾ ಇದ್ದಾಗ ತಾವು ಪರಮೇಶ್ವರನಂತೆ ದಯಮಾಡಿಸಿಬಿಟ್ಟಿದ್ದೀರಿ, ತಾವು ಬಂದು ನಮ್ಮ ಮನೆಯಲ್ಲಿ ನನ್ನ ಆತಿಥ್ಯ ಸ್ವೀಕರಿಸಬೇಕು ಅಂತ ಬೇಡಿಕೊಂಡರು. ಅದಕ್ಕೆ ಶಿವಯೋಗಿಗಳು ನಕ್ಕುಬಿಟ್ರು. ಅಪ್ಪ, ನಿನ್ನ ಕೋರಿಕೆ ಚೆನ್ನಾಗಿದೆ, ನಿನ್ನ ಭಕ್ತಿ ಚೆನ್ನಾಗಿದೆ, ಆದರೆ ಅದು ನಡೆಯೋದಕ್ಕೆ ಸಾಧ್ಯವಿಲ್ಲವಪ್ಪ ಅಂತ ಹೇಳಿದರು. ಏಕೆ ಸ್ವಾಮಿ ಸಾಧ್ಯ ಇಲ್ಲ? ನಂದು ಒಂದು ನಿಬಂಧನೆ ಇದೆ. ನಾನು 6 ತಿಂಗಳಿಗೊಮ್ಮೆ ಊಟ ಮಾಡೋನು, ಮತ್ತೆ 6 ತಿಂಗಳು ಊಟ ಮಾಡೋದಿಲ್ಲ. ಇವತ್ತು ಆ 6 ತಿಂಗಳನ್ನ ಕಳೆದು ಊಟ ಮಾಡುವ ದಿನ ಬಂದಿದೆ. ಆದರೆ ನನ್ನ ನಿಬಂಧನೆಗಳು ನಿನಗೆ ಒಪ್ಪಿಗೆ ಆಗುವಂತೆ ಕಾಣೋದಿಲ್ಲಪ್ಪ, ಅದರಿಂದ ಬೇಡ, ಬಿಟ್ಟುಬಿಡು ಅಂದರು. ಸ್ವಾಮಿ, ಹಾಗೇನು ಬೇಡಿ, ಎಂಥ ನಿಬಂಧನೆ ಆದರೂ ಸರಿ ನೀವು ಹೇಳಿ ಅಂತ ಹೇಳಿ ಒತ್ತಾಯಿಸಿದರು. ಅವಾಗ ಹೇಳಿ, ನೋಡಪ್ಪ, ಇವತ್ತು ನಾನು ಊಟ ಮಾಡುವ ದಿವಸ ಬಂದಿದೆ, ಆದರೆ ನಾನು ನೀನು ತಿಳ್ಕೊಂಡಿರೋ ಹಾಗೆ ಊಟ ಮಾಡುವನಲ್ಲ, ನಾನು ಪಶು ಮಾಂಸ ಸ್ವೀಕರಿಸೋನು, ಉಣ್ಣುವವನು ಪಶು ಮಾಂಸ. ಆದರೆ ಏನಂತೆ ಅಂತ, ಅವಸರ ಪಡಬೇಡ ಇರು, ಪಶು ಮಾಂಸ ಅಂದರೆ ನರಮಾಂಸ, ಅದನ್ನು ನಾನು ತಿನ್ನೋನು. ಪರವಾಗಿಲ್ಲ ಹೇಳಿ ಸ್ವಾಮಿ, ನಿಮ್ಮ ನಿಬಂಧನೆಗಳು ಏನಿದೆಯೋ ಎಲ್ಲ ಹೇಳಿಬಿಡಿ ಅಂತ ಹೇಳಿದಾಗ ಆ ಯೋಗಿ ಹೇಳ್ತಾರೆ, ನಾನು ನರಮಾಂಸ ತಿನ್ನುವವನು. ನನಗೆ ಈ ದಿವಸ ಏನು ಬೇಕಾಗಿದೆ ಅಂತಂದರೆ, 5 ವರ್ಷ ಆಗಿರಬಾರ್ದು, ಅಷ್ಟೇ ಆಗಿರಬೇಕು, 5 ವರ್ಷ ತುಂಬಿದ ಒಬ್ಬ ಸುಂದರವಾದ, ಅಂಗದಲ್ಲಿ ಏನೂ ಹೀನತೆ ಇಲ್ಲದ ಒಬ್ಬ ಬಾಲಕನ ಮಾಂಸವನ್ನು ನಾನು ತಿನ್ನಬೇಕಿವತ್ತು. ಆ ಹುಡುಗ ಅಂಗವಿಹೀನ, ಏನು ನ್ಯೂನತೆಗಳಿರಬಾರ್ದು ಶರೀರದಲ್ಲಿ, ಇಂತಹ ಬಾಲಕನ ಮಾಂಸ ನನಗೆ ಇವತ್ತು ಊಟ ಬೇಕು. ಸರಿ ಸ್ವಾಮಿ, ಇನ್ನೂ ನಿಬಂಧನೆ ಇದೆ, ಆ ಹುಡುಗನನ್ನು ತಾಯಿ ಹಿಡಿದುಕೊಳ್ಳಬೇಕು, ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹಿಡಿದುಕೊಂಡಾಗ ಆತನ ತಂದೆ ಏನು ಮಾಡಬೇಕು, ಕತ್ತಿಯಿಂದ ಆತನನ್ನು ಕುಯ್ದು ಆಮೇಲೆ ನನಗೆ ಆ ಮಾಂಸವನ್ನು ನನಗೆ ಉಣಬಡಿಸಬೇಕು. ಇದು ಮಾಡುವಾಗ ಆ ಹುಡುಗನಾಗಲಿ ತಾಯಿಯಾಗಲಿ ತಂದೆಯಾಗಲಿ ಯಾವ ಮನೋಭಾವ, ದುಃಖದ ಮನೋಭಾವ, ಅಸಮಾನದ ಅಂಥದ್ದು ಯಾವುದೂ ಇಲ್ಲದೆ ಸಂತೋಷದಿಂದ ಮಾಡಬೇಕು ಈ ಕೆಲಸ. ಸಂತೋಷದಿಂದ ಮಾಡಿ ನನಗೆ ಉಣಬಡಿಸಬೇಕು, ಇದು ಸಾಧ್ಯವೇನಪ್ಪ ನಿನ್ನ ಕೈಲೇ ಅಂತಂದರು. ಹೇಳಿದರು, ಮತ್ತೆ ಆ ಹುಡುಗ ಒಬ್ಬನೇ ಮಗನಾಗಿರಬೇಕು, ಎಷ್ಟು ಕಂಡೀಷನ್ನು, ಆ ಹುಡುಗ ಒಬ್ಬನೇ ಹುಡುಗನೂ ಆಗಿರಬೇಕು, 5 ವರ್ಷದೊಳಗಿರಬೇಕು, ಈ ಥರ ಎಲ್ಲ ನಿಬಂಧನೆಗೆ ಹೇಳಿದ್ರು. ಸ್ವಾಮಿ ನೀವು ಬನ್ನಿ, ಶಿವನ ಆಜ್ಞೆ ಇದ್ದರೆ ಇದು ನಡೆಯತ್ತೆ, ನಾನು ಎಲ್ಲ ಏರ್ಪಾಡು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಸಿರಿತುಂಡ ನಾಯ್ನ ಮನೆಗೆ ಬಂದರು. ಮನೆಗೆ ಬಂದರೆ ಹೆಂಡತಿ ಕೇಳಿದ್ರು, ಏನಾಯಿತು ಅಂತ. ಇದು ನಡೆಯೋ ಥರ ಕಾಣಲಿಲ್ಲ, ಅವರ ನಿಬಂಧನೆಗಳು ಬಹಳ ಕಠಿಣವಾಗಿವೆ, ನಡೆಯೋ ಥರ ಕಾಣಲಿಲ್ಲ ಅಂತ ಎಲ್ಲ ನಿಬಂಧನೆಗಳನ್ನು ಹೇಳಿದ್ರು. ಇನ್ನೇನು, ನಾನು ಬದುಕಿರೋದು ಈಶ್ವರನಿಗೆ ಬೇಕಿಲ್ಲ ಅಂತ ಕಾಣುತ್ತೆ ಅಂತ, ನನಗೆ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಮಾರ್ಗ ಅಂತ ಕಾಣುತ್ತೆ ಅಂತ ಅವರು ಅದಕ್ಕೆ ಮುಂದಾದರು. ಆಗ ಪತ್ನಿ ಸಮಾಧಾನ ಹೇಳಿದ್ರು, ನೀವು ಆ ಥರ ಪಡಬೇಡಿ, ಇದಕ್ಕೆ ನಮಗೆ ಏನೋ ಒಂದು ಪರೀಕ್ಷೆ ಅಂತ ಕಾಣುತ್ತೆ, ನಾವು ನಿಧಾನವಾಗಿ ಇದನ್ನು ಪರಿಹರಿಸೋಣ ಅಂತ ಹೇಳಿ ಹೆಂಡತಿ ಸಮಾಧಾನ ಮಾಡಿದ್ಲು. ಯಾರಾದರೂ ಮಗ ಈ ಥರನ ಮಾರಿದರೆ ಅವ್ರ ಹುಡುಗನನ್ನು ನೋಡೋಣ ಅಂತಂದರೆ, ಯಾರು ತಾನೇ ಈ ಥರ ಕಂಡೀಷನ್ ಇದ್ದರೆ ಮಗನ ಮಾರೋಕ್ಕೆ ಇಚ್ಛೆ ಪಡ್ತಾರೆ? ಆವಾಗ ಹೆಂಡತಿ ಹೇಳ್ತಾರೆ, ನಮ್ಮ ಮಗನೇ ಇದ್ದಾನಲ್ಲ, ಶಿರಾಳ ಇದ್ದಾನಲ್ಲ, ಅವನಿಗೆ ಇವತ್ತೇ 5 ವರ್ಷ ಆಗಿದೆಯಲ್ಲ, 5 ವರ್ಷದ ಹುಟ್ಟುಹಬ್ಬ ಆತನಿಗೆ, ಆ ಹುಡುಗಿನಿಗೆ ಅವತ್ತು ಹುಟ್ಟುಹಬ್ಬ, ಒಳ್ಳೆ ಹೊಸ ಹೊಸ ವಸ್ತ್ರಗಳನ್ನೆಲ್ಲ ಅವನಿಗೆ ಉಡಿಸಿ ಶಾಲೆ ಕಳಿಸಿದ್ದಾರೆ, ಅಷ್ಟು ಇದನ್ನಲ್ಲ, ಇವನನ್ನೇ ನಾವು ಯಾಕೆ ಇದು ಮಾಡಿ, ಇದು ಶ್ರೀ ಈಶ್ವರನ ಸಂಕಲ್ಪ ಅಂತ ಕಾಣುತ್ತೆ ಅಂತ ಹೇಳಿದಾಗ ಸಿರಿತೊಂಡ ನಾಯಿನಾರಿಗೂ ಒಂದು ತರಹ ಸಮಾಧಾನ ಆಗುತ್ತೆ. ಆವಾಗ ನೀವು ಹೋಗಿ ಶಾಲೆಯಿಂದ ಮಗನ ಕರ್ಕೊಂಬಂದ್ಬಿಡಿ, ನಾವು ಇದರಲ್ಲಿ ಇನ್ನೂ ವಿಚಲಿತರಾಗೋದು ಬೇಡ, ಈ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿ ಗಂಡನ್ನು ಸಿರಿತೊಂಡ ನಾಯಿನವ್ರಿಗೆ ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಹೋಗಿ ಅವರು ಮಗನನ್ನು ಕರ್ಕೊಂಬರ್ತಾರೆ. ಅಲ್ಲಿ ಉಪಾಧ್ಯಾಯರ ನಿಮ್ಮ ತಂದೆಯವರು ಬಂದಿದ್ದಾರೆ, ಏನೋ ವಿಶೇಷ ಇರಬೇಕು, ಹೋಗಪ್ಪ ಅಂಥೇಳಿ ಕಳಿಸ್ತಾರೆ. ಆಗ ಆ ಶಿರಾಳ ಬಾಲಕ 5 ವರ್ಷದ ಮಗು, ಏನಪ್ಪ ವಿಶೇಷ, ನನ್ನನ್ನು ಕರ್ಕೊಂಬರ್ತಾ ಇದ್ದಾರಲ್ಲ. ಏನಿಲ್ಲಪ್ಪ, ಇವತ್ತು ಬಹಳ ದೊಡ್ಡ ಯೋಗಿಗಳೊಬ್ಬರು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಬರ್ತಾ. ಓಹೋಹೋಹೋಹೋ, ಬಹಳ ಸಂತೋಷ ನನಗೆ, ಯೋಗಿಗಳು ಅಷ್ಟು ದೊಡ್ಡ ಯೋಗಿಗಳು ಬಂದಿದ್ದಾರೆ ಅಂತ. ಅವ್ರು ಊಟಕ್ಕೆ ಬಂದಿದ್ದಾರಪ್ಪ ಹೇಳ್ತಾನೆ ತಂದೆ ಮಗನಿಗೆ. ಅವರು 5 ವರ್ಷದ ಬಾಲಕನನ್ನು ಈ ರೀತಿ ಕೇಳ್ತಾ ಇದ್ದಾರಪ್ಪ ಊಟಕ್ಕೆ, ಅಪ್ಪ ನನಗೆ ಇದಕ್ಕಿಂತ ದೊಡ್ಡ, ನೀವು ಯಾಕೆ ಯೋಚನೆ ಮಾಡ್ತೀರಿ, ಇದು ನನಗೆ ಶಿವನು ಕೊಟ್ಟಿರುವಂಥ ಬಹಳ ದೊಡ್ಡ ಭಾಗ್ಯ. ಈ ಶರೀರ ಇವತ್ತಿದ್ರೇನು, ಇವತ್ತು ಹೋದ್ರೇನು, ಇನ್ನು 100 ವರ್ಷ ಆಗಿ ಇದ್ರೇನು, ಹೋದ್ರೇನು, ಯಾವುದಕ್ಕೋ ಮಣ್ಣಿಗೋ ಅಗ್ನಿಗೋ ಹೋಗುತ್ತೆ, ಪ್ರಯೋಜನವಿಲ್ಲದೆ ಹೋಗುತ್ತೆ. ಆದರೆ ಇವಾಗ ಒಳ್ಳೆಯ ಆಪರ್ಚುನಿಟಿ, ಸಂದರ್ಭ ಸಿಕ್ಕಿದೆ, ಇದನ್ನು ಶಿವಾರ್ಪಣೆ ಮಾಡೋದಕ್ಕೆ ಇದಕ್ಕಿಂತ ಬೇರೆ ಉತ್ತಮವಾದ ಒಂದು ಸಂದರ್ಭ ಸಿಕ್ಕಿದೆ, ನೀವು ಉಪಯೋಗಿಸ್ಕೊಳ್ಳಿಂತ. ಆ ಮಗು ಅಷ್ಟು ಜ್ಞಾನದಿಂದ, ಶಿವಜ್ಞಾನ ಅಂದರೆ ಎಷ್ಟು ಭಕ್ತಿ ಇರಬೇಕು ಆ ಮಗುಗೆ ನೋಡಿ, ಹಾಗೆ ಕರ್ಕೊಂಬರ್ತಾರೆ ಮನೆಯಲ್ಲಿ. ಹಿತ್ತಲಿನಲ್ಲಿ ಈ ಮಗನ ಕರ್ಕೊಂಡು ಹೋಗಿ ಆ ಮಗುಗೆ ಸ್ನಾನ ಮಾಡಿಸಿ, ತಾಯಿಯಾದವಳು ಸ್ನಾನ ಮಾಡಿಸಿ, ಇಲ್ಲಿ ಈ ತಾಯಿಯರ ಮನೋಭಾವ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ಮ ಶೇಖಿಯಾರು ಹೇಳಿದ್ದಾರೆ. ಸಾಧಾರಣವಾಗಿಯೇ ತಾಯಿ ಅಂದರೆ ಮಕ್ಕಳ ಮೇಲೆ ವಿಪರೀತ ಪ್ರೇಮ, ಮೈಯಲ್ಲಿ ಗರ್ಭದೊಳಗೆ ಇರುವಾಗಲಿಂದಲೇ ಆ ಪ್ರೇಮ ಬೆಳೆಯುತ್ತೆ. ಪ್ರತಿ ದಿವಸ ಸ್ನಾನ ಮಾಡಿಸಿ ಅದನ್ನು ಬಟ್ಟೆಯಿಂದ ಒರೆಸುವಾಗ ಆ ತಾಯಿಗೆ ಮಗುವನ್ನು ಮುದ್ದಿಸಬೇಕು ಅನ್ನೋ ಒಂದು ಆಸೆ ನ್ಯಾಚುರಲ್ ಆಗಿರುತ್ತೆ, ಸ್ವಾಭಾವಿಕವಾಗಿರುತ್ತೆ. ಈ ರೀತಿ ಏನು ಮಾಡ್ತಾರೆ, ಆ ಮಗುವನ್ನು ಸ್ನಾನ ಮಾಡಿಸಿದ್ರು, ಮೈ ಒರೆಸ್ತಾ ಇರುವಾಗ ಆಕೆಗೆ ಮಗುಗೆ ಒಂದು ಮುತ್ತು ಕೊಡಬೇಕು ಅನ್ನೋ ಒಂದು ಭಾವನೆ ಬಂತು. ಆದರೆ ತಕ್ಷಣವೇ ಶಿವಭಕ್ತಿ ಅನ್ನೋದು ಮೇಲ್ಗೈ ಆಯಿತು, ಮೇಲ್ಗೈಯಾಗಿ ಎಂಜಲ ಮಾಡಬಾರ್ದು, ಶಿವನಿಗೆ ಅರ್ಪಣೆಯಾಗುವುದಿದು. ಆದ್ದರಿಂದ ಅದು ಆ ಭಾವನೆಯನ್ನು ಅಲ್ಲೇ ಮನಸ್ಸಿನಲ್ಲಿ ಹುದುಗಿಸಿಬಿಟ್ಟು ಶಿವಾಯ ನಮಃ ಶಿವಾಯ ನಮಃ ಅಂತ 3 ಜನವು ಸೇರಿಕೊಂಡು ಈಕೆ ತಾಯಿ ಮಡಿಲಲ್ಲಿ ಮಲಗಿಸ್ಕೊಂಡ್ರು. ಮತ್ತು ಸಿರಿತೊಂಡ ನಾಯನಾರವರು ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಅಂತ ಆ ಕಡೆ ಸೇವಿಕೆ ಆದಂಥ ಸ್ತ್ರೀಯು ಇದ್ದಾರೆ, ಆ ಕೆಲಸವನ್ನು ಮುಗಿಸ್ಬಿಟ್ರು, ಆ ಮಗುವನ್ನು ಕುಯ್ದರು. ಇಲ್ಲಿ ಕುಯ್ದರೆ ಏನಾಯಿತು, ಆ ಮಗುವಿಗೆ ಏನೂ ನೋವಾದಾಗ ಕಾಣಲಿಲ್ಲ, ನೋವೇ ಇಲ್ಲ. ಯಾಕೆ, ಅವನು ಆವಾಗಲೇ ಶಿವಭಕ್ತಿಯಲ್ಲಿ ತಲ್ಲೀನಾಗ್ಬಿಟ್ಟು ಈ ಪ್ರಪಂಚದಲ್ಲಿಲ್ಲ. ಆದ್ದರಿಂದ ಎಲ್ಲ ಕೆಲಸವು ಸಾಂಗೋಪಾಂಗವಾಗಿ ನೆರವೇರಿತು. ಇಲ್ಲಿ ಮನೆಯಲ್ಲಿ ಆಮೇಲೆ ಎಲ್ಲ ಅಡುಗೆಗಳನ್ನು ಮಾಡಿದ್ರು, ತಲೆಯನ್ನು ಮಾತ್ರ ತೆಗೆದು ಆ ಚಂದ್ರಮಂಗಯ್ಯಾರ್ ಕೆಲಸದಾಕೆ ಇದ್ದಾಳಲ್ಲ ಅವ್ರ ಕೈ ಕೊಟ್ಟು, ಇದು ಕೆಲಸಕ್ಕೆ ಬರೋದಿಲ್ಲಮ್ಮ, ಎಲ್ಲಾದರೂ ಕೂತ್ಬಿಡು ಅಂತ ಹೇಳಿಬಿಟ್ಟು ತಲೆಯನ್ನು ಕೊಟ್ಬಿಟ್ರು. ಯಥಾ ಪ್ರಕಾರ ಅಡುಗೆ ಆಯಿತು, ಎಲ್ಲ ಸಾಂಗೋಪಾಂಗವಾಗಿ ಅಡುಗೆ ಎಲ್ಲ ತಯಾರಾದಮೇಲೆ ನೀವು ಹೋಗಿ ಅವರನ್ನು ಕರ್ಕೊಂಬನ್ನಿ ಅಂತ ಸಿರಿತೊಂಡ ನಾಯನರನ್ನು ಅವರ ಧರ್ಮಪತ್ನಿ ಕಳಿಸಿದ್ರು. ಅವರು ಅಲ್ಲೇ ಕೂತಿದ್ದರು, ಸ್ವಾಮಿ ಊಟ ತಯಾರಾಗಿದೆ, ಭೋಜನಕ್ಕೆ ರೆಡಿಯಾಗಿದೆ, ತಾವು ದಯ ಮಾಡಿಸಿ ನನ್ನನ್ನು ಉದ್ಧರಿಸಬೇಕು ಅಂತ ಹೇಳಿ ಬೇಡಿಕೊಂಡ್ರು. ಎಲ್ಲ ನಾನು ಹೇಳಿದಂತೆ ನಿಮ್ಮದಂತೆ ನಡೆದಿದೆಯೋ, ಸ್ವಾಮಿ ನಡೆದಿದೆ, ಬರಬೇಕು. ಅವರನ್ನು ಕರ್ಕೊಂಡು ಬಂದರು, ಬಂದು ಬಾಗಿಲಿನಲ್ಲಿ ಅವರಿಗೆ ನೀರು ಎಲ್ಲ ಕೊಟ್ಟು, ಕೈಕಾಲು ತೊಳೆದುಕೊಳ್ಳಿಗೆ ನೀರು ಕೊಟ್ಟು, ಮನೆ ಒಳಗೆ ಕೂಡಿಸಿ, ಮನೆ ಹಾಕಿ ಕೂಡಿಸಿ, ರಂಗೋಲಿ ಹಾಕಿ, ದೀಪಗಳನ್ನು ಹತ್ತಿಸಿ ಕೇಳಿದರು, ಯಾರು ಸಿರಿತಂಡರ ಧರ್ಮಪತಿ, ನಾವು ಬಡಿಸೋದರಲ್ಲಿ ಏನಾದರೂ ಒಂದು ವಿಧಾನ ಇರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಥರ, ತಮಗೇನಾದರೂ ಒಂದು ವಿಧವಿದೆ ಹೇಗೆ ಬಡಿಸಬೇಕು ಅಂತ ಕೇಳಿದ್ರು. ಏನಿಲ್ಲ, ನೀವು ಎಲ್ಲ ಏನೇನು ಅಲ್ಲಿ ನೀವು ಬೇಯಿಸಿದ್ದೀರೋ ಅಡುಗೆ ಮಾಡಿದ್ದೀರೋ ಎಲ್ಲವನ್ನು ಒಟ್ಟಾಗಿ ನನ್ನ ಎಲೆಗೆ ಹಾಕ್ಬಿಡಿ, ಒಂದು ಚೂರು ಅಲ್ಲಿ ಮಿಗಿಸಿರೋದು ಬೇಡ ಅಂತ ಹೇಳಿದ್ರು. ಅದೇ ರೀತಿ ಆಕೆ ಇವರ ಎಲೆಯಲ್ಲಿ ಎಲ್ಲವನ್ನು ಬಡಿಸಿಬಿಟ್ರು. ಬಡಿಸಿಬಿಟ್ಟ ಮೇಲೆ ಎಲ್ಲ ಬಡಿಸಾಯಿತೋ ಅಂತಂದರು. ಹ್ಞೂ, ಎಲ್ಲ ಬಡಿಸಿದ್ದೀವಿ. ಎಲ್ಲಿ ನಾಲ್ಗೆ ಕಾಣಿಸ್ತಾಲ, ನಾಲ್ಗೆ ಪಲ್ಯ ಇಲ್ಲ, ತಲೆ ಇಲ್ವಲ್ಲ ಅಂತಂದರು. ಇವರು ನಡಿ ಹೋಗ್ಬಿಟ್ರು, ತಲೆಯನ್ನು ಹುದುಗಿಸೋಕ್ಕೆ ಕೊಟ್ಬಿಟ್ಟು ಅಲ್ಲ ಅಂತ ಇವರು ಇಬ್ಬರು ತಬ್ಬಿಬ್ಬಾದಾಗ ಕೆಲಸದಾಕೆ ಇದ್ದಾಳಲ್ಲ ಚಂದ್ರ ಮಂಗ್ಯಾರ್ ಅವರು ಅವಳು ಸ್ವಲ್ಪ ಜಾಣೆ ಅವಳು ಏನು ಮಾಡ ಚದುರೆ ಅವಳು ಇಷ್ಟು ನಿಬಂಧನೆಗಳನ್ನು ಹಾಕಿರ್ತಕ್ಕಂಥ ಶಿವಯೋಗಿ ತಲೆಯನ್ನು ಕೇಳದೇ ಇರ್ತಾನೆ ಅಂತ ಹೇಳಿ ಮೊದಲೇ ಆಲೋಚನೆ ಮಾಡಿ ಆ ತಲೆಯನ್ನು ಬೇಯಿಸಿದ್ದನ್ನು ತಂದು ಅಲ್ಲಿಟ್ಟರು. ಸದ್ಯಕ್ಕೆ ಆ ಒಂದು ಸಂದಿಗ್ಧ ಪರಿಹಾರವಾಯಿತು. ಊಟಕ್ಕೆ ಕೂತಿದ್ದಾರೆ. ಸರಿ, ನನಗೆ ನಿಮಗೆ ಹೇಳೋದಕ್ಕೆ ಮರೆತು ಹೋಯಿತು. ನಾನು ಯಾವಾಗಲೂ ಊಟ ಮಾಡಬೇಕಾದ್ರೆ ಇನ್ನೊಬ್ಬ ಶಿವಯೋಗಿಗಳು ಪಕ್ಕದಲ್ಲಿ ಕೂತ್ಕೊಂಡು ಹೋಗಿ ಊಟ ಮಾಡ್ತೀನಿ, ಇನ್ನೊಬ್ಬರನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸಿರಿತೊಂಡು ನಾನು ಅವರಿಗೆ ಇವರು ಸಿಕ್ಕೋದೇ ಬಹಳ ದೊಡ್ಡ ತಾಪತ್ರಯವಾಯಿತು. ಆದರೂ ಅವ್ರು ಹೇಳ್ತಾ ಇದ್ರಂತ ಮತ್ತೊಂದೇ ಊರೆಲ್ಲ ಸುತ್ಕೊಂಡು ಬಂದು ಸ್ವಾಮಿ ಯಾರೂ ಸಿಗಲಿಲ್ಲ ಇವತ್ತು. ಓಹೋ, ಹಾಗಾ, ಪರವಾಗಿಲ್ಲ, ನೀವೇ ಒಬ್ಬ ಶಿವಯೋಗಿಗಳೇ ತಾನೇ, ಶಿವಭಕ್ತರೇ ಆಗಿದ್ದೀರಿ, ವಿಭೂತಿ ಧರಿಸಿದ್ದೀರಿ, ನೀವೇ ಕೂತ್ಕೊಂಬಿಡಿ ಅಂತ ಪಕ್ಕದಲ್ಲಿ ಇನ್ನೊಂದು ಎಲೆ ಹಾಕಿ ಕೂಡಿಸಿದ್ರು. ಇವರ ಎಲೆಯಿಂದ ಸ್ವಲ್ಪ ಅವರ ಎಲೆಗೆ ಹಾಕಿದ್ರು, ಸಿರಿತೊಂಡ ನಾಯನಾರವರ ಎಲೆಗೆ ಹಾಕಿದ್ರೆ ಅವ್ರ ಮನಸ್ಸು ಯಾವ ಚಂಚಲ ಸ್ಥಿತಿಯಲ್ಲಿತ್ತೋ ಏನೋ, ತಕ್ಷಣವೇ ಎಲೆಗೆ ಕೈ ಹಾಕೋಕ್ಕೆ ಮುಂದಾದರು. ಓಹೋ, 6 ತಿಂಗಳಿಗೊಬ್ಬನಿಗೆ ಒಮ್ಮೆ ಊಟ ಮಾಡುವನೇ ನಾನು ಸಾವಿರದಿಂದ ಸಮಾಧಾನದಿಂದ ಇದ್ದೀನಿ, ನೀವು ಪ್ರತಿನಿತ್ಯ ಊಟ ಮಾಡೋರು ಇಷ್ಟು ಅವಸರ ನಿಮಗೆ ಊಟ ಮಾಡೋಕ್ಕೆ ಅಂತ ಬೇರೆ ಚುಚ್ಚಿದರು ಮನಸ್ಸಿಗೆ. ಇಲ್ಲ ಸ್ವಾಮಿ, ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಅಂತ ಹೇಳಿ ಬೇಡ್ಕೊಂಡ್ರು. ಆಗ ಎಲ್ಲ ಪರೀಕ್ಷೆಯಲ್ಲಿ ಆಯಿತು. ಆಮೇಲೆ ಹೇಳಿದ್ರು, ನೋಡಿ ನಿಮ್ಮ ಮಗ ಒಬ್ಬ ಇರಬೇಕಲ್ಲ, ಅವನನ್ನು ಕರೀರಿ ಅಂತಂದರು. ಇವರಿಗೆ ಹೇಗಿರಬೇಕು ಹೇಳಿದ್ರು. ಸ್ವಾಮಿ, ಅವನು ಈಗ ಬರುವಂಥವನಲ್ಲ, ಅವನೀಗ ಬರೋ ಥರ ಇಲ್ಲ ಅಂತ ಹೇಳಿದ್ರು. ಯಾಕೆ ಬರುವಂಥನಲ್ಲ, ಬರೋದಿಲ್ಲ, ಇದನ್ನಲ್ಲ ಮಗ ನಿಮ್ಮ ಮಗ ಇರಬೇಕಲ್ಲ, ಕರೀರಿ ಅಂತಂದರು. ಇವ್ರು ಹೇಗೆ ಹೇಳೋದು, ನಮ್ಮ ಮಗಂದೇ ಮಾಡಿದ್ರು ಅಂತ ಹೇಳೋ ಹಾಗಿಲ್ಲ. ಹಾಗೆ ಸ್ವಾಮಿ, ಅವನು ಬರೋಕ್ಕಾಗೋಲ್ಲ ಅಂತ ಹೇಳಿದಾಗ, ಮಗನ್ನ ಕರೀರಿ ಕರೀರಿ ಅಂತ ನಾನು ಹೇಳ್ತಾ ಇದ್ದೀನಿ, ನೀವು ಬರೋಕ್ಕಾಗೋಲ್ಲ, ಬರೋದಕ್ಕಾಗೋಲ್ಲ ಅವನು ಅಂತ ಹೇಳ್ತಾ ಇದ್ದೀರಲ್ಲ, ಹೋಗಿ ಕರೀರಿ ಅಂತ ಒಂದು ಅಧಿಕಾರವಾಣಿಯಿಂದ ಅವರು ಹೇಳಿದಾಗ, ಬೇರೆ ವಿಧಿ ಇಲ್ಲದೆ ದಾರಿ ಇಲ್ಲದೆ ಗಂಡ ಹೆಂಡತಿ ಇಬ್ಬರು, ಸಿರಿತೊಂಡ ನಾಯನಾರ್ ಅವರ ಹೆಂಡತಿ ಇಬ್ಬರು ಹೋಗಿ ಬಾಗಿಲಿಂದ ಆಚೆ ಹೋಗಿ ಶಿರಾಳ ಬಾಪ ಶಿರಾಳ ಬಾ ಅಂತ ಕರೆದರು. ಅದು ಎಲ್ಲಿಂದರೂ ಅದೇ ತರಹ ಹುಡುಗ ಹೇಗೆ ಹೊಸ ಬಟ್ಟೆಯನ್ನು ಉಟ್ಕೊಂಡಿದ್ದಲ್ಲ ಹಾಗೇ ಎಲ್ಲ ಅಲಂಕೃತವಾದ ಹುಡುಗ ಓಡಿ ಬಂದು ಅಪ್ಪ ಅಮ್ಮನ ತಬ್ಬಿಕೊಂಡ್ಬಿಟ್ಟ. ಇವರಿಗೆ ಪರಮಾಶ್ಚರ್ಯವಾಯಿತು, ಏನಿದು ನಡೀತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಮನೆ ಒಳಗೆ ಹೋಗಿ ನೋಡ್ತಾರೆ. ಅದೇ ಆ ಶಿವಯೋಗಿನೂ ಇಲ್ಲ, ಎಲೆನೂ ಇಲ್ಲ, ಎಲೆ ಮೇಲೆ ಹಾಕಿದ ಭೋಜನ ಪದಾರ್ಥಗಳು ಯಾವುದೂ ಇಲ್ಲ, ಎಲ್ಲ ಮಾಯವಾಗಿದೆ. ಇವರಿಗೆ ತಕ್ಷಣ ಅರ್ಥವಾಯಿತು, ಇದೆಲ್ಲ ಶಿವನ ಲೀಲೆ, ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿರಬೇಕು ಅಂತ ಹೇಳಿ ಆಚೆ ಬಂದಾಗ ಮೇಲೆ ಪರಮೇಶ್ವರನು ಪಾರ್ವತಿ ಸಮೇತ ವೃಷಭಾರೂಢನಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸಹಿತ ಇವರಿಗೆ ದರ್ಶನ ಕೊಟ್ಟರು. ದರ್ಶನ ಕೊಟ್ಟು ಅಂದರೆ ಈ ದರ್ಶನಕ್ಕೆ ಸೋಮಸ್ಕಂದ ರೂಪದಲ್ಲಿ ದರ್ಶನ ಅಂತ ಹೇಳ್ತಾರೆ. ದರ್ಶನ ಕೊಟ್ಟು ಹೀಗೆ ಹೇಳ್ತಾರೆ, ಅಪ್ಪ ಸಿರಿತುಂಡರ ನಿಮ್ಮಂಥ ಭಕ್ತ ಎಲ್ಲಿ ಸಿಗ್ತಾರೆ, ನಿಮ್ಮ ಖ್ಯಾತಿಯು ಪ್ರಪಂಚಕ್ಕೆ ತಿಳಿಬೇಕು, ನಿಮ್ಮ ಒಂದು ಮಹಿಮೆ ಹಿರಿಮೆ ಪ್ರಪಂಚಕ್ಕೆ ತಿಳಿಬೇಕು ಅಂತ ಇಂಥ ಒಂದು ಕಠಿಣವಾದ ಒಂದು ಪರೀಕ್ಷೆಯನ್ನು ನಿಮಗೆ ಒಡ್ಡಿದೆ ನಾನು, ನೀವು ತಕ್ಷಣವೇ ನೀವೆಲ್ಲರೂ ಅಂದರೆ ಶಿರಾಳ ಚಂದನ ಮಂಗಯ್ಯರ್ ಮತ್ತು ನಿಮ್ಮ ಧರ್ಮ ಪತ್ನಿಯವರು ನೀವು ಎಲ್ಲರೂ ಸಹ ಈವಾಗಲೇ ನನ್ನ ಜೊತೆಯಲ್ಲಿ ಕೈಲಾಸಕ್ಕೆ ಬನ್ನಿ ಅಂತ ಕರೆದುಕೊಂಡು ಹೊರಟು ಹೋದರು. ಹೀಗೆ ಈ ಚರಿತ್ರೆ ಮುಕ್ತಾಯವಾಗುತ್ತೆ. ನಾವು ಇಲ್ಲಿ ತಿಳ್ಕೋಬೇಕಾದ್ದು ಏನು ಅಂದರೆ, ಈ ಸಿರಿತೊಂಡರ ನಾಯನಾರವರ ಮಹಿಮೆಯನ್ನು ಹೊಗಳದೇ ಇರೋರೇ ಇಲ್ಲ, ಅಷ್ಟು ಬಹಳ ದೊಡ್ಡ, ಯಾರು ತಾನೇ ಈ ಥರ ಮಾಡೋಕ್ಕೆ ಸಾಧ್ಯ. ಓ, ನಮ್ಮ ಪಟ್ಟಿಣತ್ತಾರನ್ನವರು ಹೀಗೆ ಹೇಳ್ತಾರೆ ಇವರ ಬಗ್ಗೆ, ನಾನು ಶಿವಭಕ್ತಪ್ಪ ಪರಮೇಶ್ವರ, ನಾನು ನಿನ್ನ ಭಕ್ತನೇ, ಆದರೆ ಬೇಡ್ರ ಕಣ್ಣಪ್ಪ ಕಣ್ಣನ್ನು ಕೊಟ್ಟ, ನಾನು ಕೊಡಲಾರೆಯಪ್ಪ ಈಶ್ವರ, ಈ ಸಿರಿತುಂಡ ನಾಯನಾರು ಹೀಗೆ ಮಾಡಿದ್ರು, ಈ ಥರ ನನ್ನ ಮಾಡೋಕ್ಕೆ ಸಾಧ್ಯವಿಲ್ಲ. ತಿರುನೂರು ಕಂಠ ನಾಯನಾರವರು ಹೆಂಡತಿಯನ್ನು ಮುಟ್ಟದೆ ವ್ರತದಲ್ಲಿದ್ದರು ಎಷ್ಟೋ ವರ್ಷಗಳು, ಆ ಥರನೂ ನನ್ನಿಂದ ಇರೋಕ್ಕೆ ಸಾಧ್ಯವಿಲ್ಲಪ್ಪ ಅಂತ ಹೇಳಿ ಅವರು ಹೊಗಳ್ತಾ ಇದ್ದಾರೆ. ಹೀಗೆ ಇವರನ್ನು ಅನೇಕರು ಹೊಗಳ್ತಾ ಇದ್ದಾರೆ. ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಅವರು ಸಿರಿತುಂಡ ನಾಯನಾರವರು ಮಗನ ಮಾಂಸವನ್ನಲ್ಲ ಬಡಿಸಿದ್ದು ಶಿವಪ್ರೇಮ, ಅವರಿಗೆ ಶಿವನಲ್ಲಿದ್ದ ಪ್ರೀತಿ, ಶಿವನಲ್ಲಿದ್ದ ಭಕ್ತಿ, ಪ್ರೇಮವನ್ನು ಬಡಿಸಿದರು ಅಂತ ಹೀಗೆಲ್ಲ ಹೇಳ್ತಾರೆ. ಇಷ್ಟು ದೊಡ್ಡ ಮಹಿಮೆ, ಹಿರಿಯ ಮಹಿಮೆಯುಳ್ಳ ಸಿರಿತೊಂಡನಾಯನವರಿಂದ ನಾವು ತಿಳ್ಕೊಳ್ಬೇಕಾದ್ದು ಏನು ಅಂತಂದರೆ, ನಾವು ಪರಮೇಶ್ವರನನ್ನು ಪಡೆಯಬೇಕು ಅಂತ ಇಷ್ಟವಿದ್ದರೆ ಆದಷ್ಟು ನಾವು ಈ ಪ್ರಪಂಚದ ಮೇಲಿನ ಮೋಹವನ್ನು, ಧನದ ಮೇಲಿನ ಮೋಹವನ್ನು, ಹೆಂಡತಿ ಮೇಲೆ, ಇತರ ವಸ್ತುಗಳ ಮೇಲಿನ ಇರತಕ್ಕಂಥ ಮೋಹವನ್ನು ಕಡಿಮೆನಾದರೂ ಮಾಡಿಕೊಳ್ಬೇಕು. ಅದಕ್ಕೆ ಬದಲು ಅಲ್ಲಿರೋ ಮೋಹವನ್ನು ಭಗವಂತನಲ್ಲಿ ಇರತಕ್ಕಂಥ ಪ್ರೀತಿ ಅನ್ನೋ ಥರ ಅದನ್ನು ಬದಲಾಯಿಸ್ಕೊಂಡು ಅಲ್ಲಿ ನಾವು ಅದನ್ನು ಭಗವಂತನಲ್ಲಿ ತೋರಿಸಿದ್ರೆ ನಮಗೆ ಕಲ್ಯಾಣವಾಗುತ್ತದೆ ಅನ್ನೋ ಅಂಶವನ್ನು ನಾವು ಇದರಿಂದ ತಿಳ್ಕೊಳ್ಬೇಕು. ಇನ್ನೊಂದೇನು ಅಂತಂದರೆ, ಈ ಸಿರಿತುಂಡರ ನಾಯನಾರವರ ವಿಷಯದಲ್ಲಿ ಶೇಕಿಯಾರವರು ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಹುಡುಗನನ್ನು ಕುಯ್ದ ಮೇಲೆ ಪ್ರತಿಯೊಂದು ಪದಾರ್ಥವನ್ನು ಹೇಗೆ ಬೇಯಿಸಬೇಕು, ಎಷ್ಟು ಕುದಿಸಬೇಕು, ಪ್ರತಿಯೊಂದು ಮೈನರ್ ಡೀಟೇಲ್, ಚಿಕ್ಕ ಚಿಕ್ಕ ವಿಷಯವನ್ನು ವಿಶದವಾಗಿ ತೋರಿಸಿದ್ದಾರೆ. ಹೀಗೆ ಕುದಿಸಬೇಕು, ಆಮೇಲೆ ಉಪ್ಪು ಹಾಕಬೇಕು, ಪ್ರತಿಯೊಂದು ಅಡುಗೆ ವಿಷಯದಲ್ಲಿಯೂ ಡೀಟೇಲಾಗಿ ಹೇಳಿದ್ದಾರೆ. ಯಾಕೆ ಅದೇ ಮೇಯ್ಪುರುಳ್ ನಾಯನಾರ್ ಮತ್ತು ಏನಾದಿನಾಥನ್ ನಾಯನಾರ್ ಅವರ ವಿಷಯದಲ್ಲಿ ಅಲ್ಲೂ ಕೂಡ ಒಂದು ಸಂಹಾರ ನಡೆಯುತ್ತೆ. ಮೇಯ್ಪುರುಳ್ ನಾಯನಾರ್ ಅವರ ಚಿತ್ರದಲ್ಲಿ ಏನು ಶಿವಶರಣರ ವೇಷದಲ್ಲಿ ಬಂದಂಥ ಮುತ್ತನಾಥನ್ ಮೋಸ ಮಾಡಿ ದ್ರೋಹದಿಂದ ಅವರನ್ನು ಕೊಲ್ತಾನೆ. ಆವಾಗ ಏನು ಹೇಳ್ತಾರೆ, ಶೇಕ್ಯಾರ್ ಬಂದ ಕೆಲಸವನ್ನು ಮುಗಿಸ್ಬಿಟ್ಟ ಅಂತ ಹೇಳಿದ್ದಾರೆ. ಅದೇ ಥರ ಏನಾದಿನಾಥನ್ ನಾಯನಾರು ಸಂದರ್ಭವು ಅದೇ ಥರ, ಅಲ್ಲೂ ಕೂಡ ಅವರು ಶೇಕ್ಯಾರರು ಏನು ವಿವರಣೆ ಕೊಡದೆ ಬಂದ ಕೆಲಸವನ್ನು ಮುಗಿಸ್ಕೊಂಬಿಟ್ರು ಅಂತ ಹೇಳಿದ್ದಾರೆ. ಇದನ್ನು ನಾನು ಮೇಯ್ಪೊರುಳ್ ನಾಯನಾರವರ ಚರಿತ್ರೆಯನ್ನು ಹೇಳುವಾಗ ಮತ್ತು ಏನಾದಿನಾಥನ್ ನಾಯನಾರವರ ಚಿತ್ರ ಹೇಳುವಾಗಲೂ ಈ ವಿಷಯವನ್ನು ಹೇಳಿದ್ದೇನೆ. ಇದನ್ನು ತಾವಲ್ಲಿ ಗಮನಿಸಬಹುದು. ಇಲ್ಲಿ ಮಾತ್ರ ಬಂದ ಕೆಲಸ ಮುಗಿಸ್ಕೊಂಡ್ರು ಅಂತ ಶೇಕ್ಯಾರ್ ಏನೂ ವಿವರಣೆ ಕೊಟ್ಟಿಲ್ಲ, ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಆದರೆ ಇಲ್ಲಿ ಸಿರಿತುಂಡರ ನಾಯನಾರವರ ವಿಷಯದಲ್ಲಿ ಪ್ರತಿಯೊಂದು ಮೈನರ್ ಡೀಟೇಲು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅಡುಗೆ ಹೀಗಿರಬೇಕು ಅಂತ ಪ್ರತಿಯೊಂದು ಮೈನರ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ ನಾವು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಆ ಎರಡು ಕೇಸಿನಲ್ಲಿಯೇ ನಡೆದಿದ್ದು ಶಿವಶರಣರಿಗೆ ನಡೆದ ದ್ರೋಹ. ಆ ದ್ರೋಹವನ್ನು ಅವರು ವಿವರಿಸೋಕ್ಕೆ ಇಷ್ಟಪಡಲಿಲ್ಲ ಶೇಕ್ಯಾರವರು. ಇಲ್ಲಿ ನಡೆದಿರೋದು ಶಿವಸೇವೆ, ಶಿವಪ್ರೀತಿ, ಶಿವನ ಮೇಲಿನ ಪ್ರೀತಿಯಿಂದ ನಡೆದಿರತಕ್ಕಂಥ ಒಂದು ಸೇವೆ. ಇದನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕಂತ ವಿವರಣೆ ಕೊಟ್ಟಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬಹುದು. ಇದು ಇವರ ಚರಿತ್ರೆ, ಬಹಳ ಘನವಾದ ಚರಿತ್ರೆ ಅಂತ ಎಲ್ಲರಿಗೂ ಗೊತ್ತು. ಇಂತಹ ಒಬ್ಬ ಶಿವಶರಣರು ಸಿಗುತ್ತಾರಿಯೇ ಅನ್ನೋದೇ ಒಂದು ಅಪರೂಪದ ಇದು. ಹೀಗೆ ಇವರು ಮುಕ್ತಿಯನ್ನು ಪಡೆದರು. ಮುಕ್ತಿಯನ್ನು ಪಡೆದರೂ ಕೂಡ ಯಾವತ್ತೂ ಇವರ ಹೆಸರು ಶಾಶ್ವತವಾಗಿ ಶಿವಭಕ್ತರ ಇದರಲ್ಲಿ ಪ್ರಜ್ವಲಿಸ್ತಾ ಇರುತ್ತೆ. ನಮಸ್ಕಾರ.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
4: Dear listeners of shaivam.org, the following is Shukla Yajurvedam, Karmashaka, Adhyayam 18.
5: Atha Ashtadasho

ಯಚ್ಚ ಹವ್ಯಂ ಹವಿಷ್ಟ ರಕ್ಷಾ ದೀಕ್ಷಾ ಸಂಯಮ ಏಚ ಕೇಚಿತ್. ಹಿ ಗಿವ್ಸ್ ಅ ಬಿಗ್ ಲಿಸ್ಟ್. ಓ ಯುಧಿಷ್ಠಿರ ಪ್ಲೀಸ್ ಲಿಸನ್, ಆದಿತ್ಯ, ಚಂದ್ರ, ವಿಂಡ್, ಫೈರ್, ಹೆವೆನ್, ಅರ್ತ್, ವಸೂಸ್, ವಿಶ್ವೇ ದೇವಾಸ್, ದಾತ್ರಿ, ಶುಕ್ರ, ಬೃಹಸ್ಪತಿ, ದ ರುದ್ರಾಸ್, ಎಲೆವೆನ್ ರುದ್ರಾಸ್, ಅಂಡ್ ಸಾಧ್ಯಾಸ್, ಬ್ರಹ್ಮ, ಮೈಸೆಲ್ಫ್, ಶಕ್ರ, ದ ಉಪನಿಷತ್ಸ್, ಮರುತ್ಸ್, ದ ವೇದಾಸ್, ಸ್ಯಾಕ್ರಿಫೈಸಸ್, ಬ್ರಾಹ್ಮಣಾಸ್, ಅಂಡ್ ದ ರಾಕ್ಷಸಾಸ್, ಅಂಡ್ ಆಲ್ ಕೈಂಡ್ಸ್ ಆಫ್ ಪೀಪಲ್ ಹೂ ಪ್ರಾಕ್ಟಿಸ್ ಸ್ಟ್ರಿಕ್ಟ್ ವೋಸ್ ಅಂಡ್ ರಿಜಿಡ್ ಫಾಸ್ಟ್ಸ್. ಅಂಡ್ ದೆನ್ ಹೀ ಕಂಟಿನ್ಯೂಸ್, ಸ್ವಾಹ ವೌಷಡ್ ಬ್ರಾಹ್ಮಣ ಸೌರಭೇಯಿ ಧರ್ಮಂ ಚಾಗ್ರ್ಯಂ ಕಾಲಚಕ್ರಂ ಬಲಂ ಚ ಯಶೋಧಮೋ ಬುದ್ಧಿಮತಾಂ ಸ್ಥಿತಿಶ್ಚ ಶುಭಾಶುಭ ಯೇ ಮುನಯಶ್ಚ ಸಪ್ತ ಅಗ್ರ್ಯಾ ಬುದ್ಧಿರ್ಮನಸ ದರ್ಶನೇ ಚ ಸ್ಪರ್ಶಶ್ಚಾಗ್ರ್ಯಃ ಕರ್ಮಣಾಂ ಯಾಚ ಸಿದ್ಧಿಹಿ ಗಣಾ ದೇವಾನಾಂ ಊಷ್ಮಪಾ ಸೋಮಪಾಶ್ಚ ಲೇಖಾಕ್ ಸುಯಾಮಾ ತುಷಿತ ಬ್ರಹ್ಮಕಾಯಾಃ. ಅಂಡ್ ದೆನ್ ಹಿ ಕಂಟಿನ್ಯೂಸ್ ಫ್ರಮ್ ದೇರ್, ಸ್ವಾಹ ವೌಷಡ್ ಬ್ರಾಹ್ಮಣಾಸ್ ದ ಸೆಲೆಸ್ಟಿಯಲ್ ಕೌ ನಂದಿನಿ ಟೈಮ್ ವೀಲ್ ಆಫ್ ಟೈಮ್ ಸ್ಟ್ರೆಂತ್ ಫೇಮ್ ಸ್ಟೆಡಿನೆಸ್ ಇಂಟೆಲಿಜೆನ್ಸ್ ಗುಡ್ನೆಸ್ ಬ್ಯಾಡ್ನೆಸ್ ದ ಸೆವೆನ್ ರಿಷೀಸ್ ಸೋಮಾ ಕ್ಲೌಡ್ಸ್ ಎವ್ರಿಥಿಂಗ್. ಅಂಡ್ ದೆನ್ ದೋಸ್ ಹೂ ಯು ನೋ ದೋಸ್ ಹೂ ಆರ್ ಲಾಂಗಿಂಗ್ ಫಾರ್ ಹ್ಯಾವಿಂಗ್ ದ ವಿಷನ್ ಆಫ್ ಮಹಾದೇವ, ದೋಸ್ ಹೂ ಆರ್ ಪ್ರಾಕ್ಟಿಸಿಂಗ್ ಡೈವರ್ಸಿಫೈಡ್ ವೋಸ್, ದೋಸ್ ಹೂ ಆರ್ ಇನ್ ಯೋಗ, ದೋಸ್ ಹೂ ಫಾಲೋ ಸಾಂಖ್ಯ, ದ ಸುಪರ್ಣಾಸ್, ಗಂಧರ್ವಾಸ್, ಪಿಶಾಚಾಸ್, ಯಕ್ಷಾಸ್, ಚರಣಾಸ್, ದಾನವಾಸ್. ಅಂಡ್ ದೆನ್ ಹಿ ಗೋಸ್ ಆನ್ ಟು ಸೇ, ಸ್ಥೂಲಂ ಸೂಕ್ಷ್ಮಂ ಮೃದು ಚಾಪ್ಯ ಸೂಕ್ಷ್ಮಂ ದುಃಖಂ ಸುಖಂ ದುಃಖಂ ಅನಂತರಂ ಚ ಸಾಂಖ್ಯಂ ಯೋಗಂ ತತ್ಪರಾಣಾಂ ಪರಂ ಚ ಶರ್ವಾಜ್ಜಾತಂ ವಿದ್ಧಿ ಯತ್ ಕೀರ್ತಿತಂ ಮೇ ತತ್ ಸಂಭೂತ ಭೂತಕೃತೋ. ಹಿ ಸೇಸ್ ಆಲ್ ದ ಯು ನೋ ಗುಡ್ ಅಂಡ್ ಬ್ಯಾಡ್ ಎವ್ರಿಥಿಂಗ್ ತತ್ ಸಂಭೂತ ಭೂತಕೃತೋ ವರೇಣ್ಯಾಃ ಸರ್ವೇ ದೇವ ಭುವನಸ್ಯ ಭುವನಸ್ಯಾಸ್ಯ ಗೋಪಾಃ ಭುವನಸ್ಯಾಸ್ಯ ಗೋಪಾಃ. ವೇರ್ ಡಸ್ ಇಟ್ ಕಮ್? ಏಕೋ ರುದ್ರೋ ನ ದ್ವಿತೀಯಾ ಯತಸ್ತುರ್ಯ ಇಮಾಂ ಲೋಕಾನ್ ಈಶತ ಈಶಾನೀಭಿಹಿ ಪ್ರತ್ಯಂಜನಾ ತಿಷ್ಟತಿ ಸಂಚುಕೋ ಚಾಂತಕಾಲೇ ಸಂಸೃಜ್ಯ ಭುವನಾನಿ ಗೋಪಾಃ. ಶ್ವೇತಾಶ್ವತ ಉಪನಿಷತ್ ಥರ್ಡ್ ವರ್ಸ್, ಥರ್ಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಅಂಡ್ ಅಥರ್ವ ಶಿರಸ್ ಉಪನಿಷತ್ ಆಲ್ಸೋ ಬ್ರಿಂಗ್ಸ್ ದಿಸ್ ಮಂತ್ರ. ಅಂಡ್ ದೆನ್ ಹಿ ಗೋಸ್ ಆನ್ ಟು ಸೇ ದಟ್ ತತ್ ಸಂಭೂತ ಎವ್ರಿಥಿಂಗ್ ವಾಟ್ ಎವರ್ ಯು ಸೀ ದಟ್ ಇಸ್ ಅಡೋರಬಲ್ ಅರೌಂಡ್ ಯು ಓ ಯುಧಿಷ್ಠಿರ, ಆಲ್ ದ ಪ್ರೊಟೆಕ್ಟರ್ಸ್ ಆಫ್ ದ ಯೂನಿವರ್ಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್ and then Brahma and Indra and myself. And then he ends here and then he says all these personalities. He started off with Aditya. He gives this big list, starting off with Aditya, Chandra, Soma, Surya, everybody, you know, all everybody, the Pishachas, Rakshasas, Yakshas, Kuberas, and then he also includes himself and Brahma and Indra, everybody, whatever wonders that you see around you. And then he completes by saying ಆವಿ ಆವಿಷ್ಯೇಮಾಂ ಧರಣೀಂ ಯೇಭ್ಯ ರಕ್ಷನ್ ಪುರಾತನಿ ತಸ್ಯ ದೇವಸ್ಯ ಸೃಷ್ಟಿಂ. ಆಲ್ ದೀಸ್ ಓ ಯುಧಿಷ್ಠಿರ ಹ್ಯಾವ್ ಸ್ಪ್ರಂಗ್ ಫ್ರಮ್ ದ ಕ್ರಿಯೇಟರ್ ಆಫ್ ದ ಕ್ರಿಯೇಟರ್ಸ್ ಪರಮಹೇಶ್ವರ. ಎವ್ರಿಥಿಂಗ್ ವಾಟ್ ಎವರ್ ಐ ಹ್ಯಾವ್, ಹಿ ಗಿವ್ಸ್ ಅ ಬಿಗ್ ಲಿಸ್ಟ್. ದಿಸ್ ಇಸ್ ಅ ಬ್ಯೂಟಿಫುಲ್ ವರ್ಸ್, 10 ವರ್ಸಸ್ ಪ್ರೆಸೆಂಟ್ ಇನ್ ದ 18th ಚಾಪ್ಟರ್, 71st ವರ್ಸ್ ಟು ದ 81st ವರ್ಸ್. ಹಿ ಗಿವ್ಸ್ ಅ ಬಿಗ್ ಲಿಸ್ಟ್ ಅಂಡ್ ದೆನ್ ಹಿ ಸೇಸ್ ಫೈನಲಿ ಹಿ ಸೇಸ್ ಎವ್ರಿಥಿಂಗ್ ಹ್ಯಾಸ್ ಸ್ಪ್ರಂಗ್ ಫ್ರಮ್ ಮಹೇಶ್ವರ, ಎವ್ರಿಥಿಂಗ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಟ್ ಸುಪ್ರೀಂ ಮಹೇಶ್ವರ. ಎನ್ಸ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಹಿಮ್, ಬ್ರಹ್ಮ ಅಂಡ್ ವಿಷ್ಣು ಆಲ್ಸೋ, ಬ್ರಹ್ಮ ಅಂಡ್ ನಾರಾಯಣ ಆಲ್ಸೋ. ಸೊ ದ ಸೋರ್ಸ್ ಇಸ್ ಮಹೇಶ್ವರ, ದ ಸರ್ವ ಕಾರಣ ಕಾರಣಂ ಇಸ್ ಮಹೇಶ್ವರ ಅಲೋನ್ ಅಂಡ್ ನಾಟ್ ಎನಿ ಒನ್ ಎಲ್ಸ್. ಕೃಷ್ಣ ಶೇರ್ಸ್ ದಟ್ ಟು ಯುಧಿಷ್ಠಿರ. ಅಂಡ್ ದೆನ್ ವಿಚಿನ್ವಂತ ತಪಸ ತತ್ಸ್ತವೀಯ ಕಿಂಚಿತತ್ವಂ ಪ್ರಾಣ ಹೇತೋರ್ ನತೋಸ್ಮಿ ದದಾತು ದೇವಕ್ಸ ವರಾನಿ ಹೇಷ್ಟಾನ್ ಅಭಿಷ್ಟುತೋ ನ ಪ್ರಭುರ್ ಅವ್ಯಯಕ್ ಸದಾ. ಅಂಡ್ ವಾಟ್ ಎವರ್ ಐ ಹ್ಯಾವ್ ಮೆನ್ಷನ್ಡ್, ಯು ನೋ ವಾಟ್ ಎವರ್ ಐ ಹ್ಯಾವ್ ಮೆನ್ಷನ್ಡ್ ಎವ್ರಿಥಿಂಗ್, ಯು ನೋ ದ ವೈಸ್ ಥಿಂಕ್ ಆಫ್ ಹಿಮ್ ವಿತ್ ದ ಏಡ್ ಆಫ್ ದೇರ್ ಪೆನೆನ್ಸಸ್, ಬೈ ಡೂಯಿಂಗ್ ಟೆರಿಬಲ್ ಪೆನೆನ್ಸ್ ಬೈ ದೇ ಹ್ಯಾವ್ ದ ವಿಷನ್ ಆಫ್ ಲಾರ್ಡ್ ಶಿವ. ಅಂಡ್ ವಾಟ್ ಎವರ್ ಐ ಹ್ಯಾವ್ ಮೆನ್ಷನ್ಡ್ ಇಸ್ ದ ಕಾಸ್, ಅಲ್ಟಿಮೇಟ್ ಕಾಸ್ ಇಸ್ ಮಹೇಶ್ವರ ಅಲೋನ್. ಅಂಡ್ ದೆನ್ ಐ ಬೋ ಮೈ ಹೆಡ್ ಇನ್ ಟು ದಟ್ ಪರಬ್ರಹ್ಮ, ಟು ದ ಸುಪ್ರೀಂ ರಿಯಾಲಿಟಿ. ಐ ಬೋ ಮೈ ಹೆಡ್, ಕೃಷ್ಣ ಸೇಸ್ ಟು ಯುಧಿಷ್ಠಿರ. ಅಂಡ್ ದೆನ್ ಪ್ರಭುರ್ ಅವ್ಯಯ, ಹಿ ಸೇಸ್ ಲೆಟ್ ದಟ್ ಇಮ್ಯೂಟಬಲ್ ಮಾಸ್ಟರ್ ಇಂಡಿಸ್ಟ್ರಕ್ಟಬಲ್ ಅವ್ಯಯ, ಈಸ್ ಯೂಸ್ ದ ವರ್ಡ್ ಅವ್ಯಯ. ಅವ್ಯಯ ಮೀನ್ಸ್ ಇಂಪೆರಿಷಬಲ್, ವ್ಯಯ ಮೀನ್ಸ್ ಪೆರಿಷಬಲ್.
everything from the blade of a grass till Vishnu is

0: Namashivaya. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periyapuranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu Namaskara. Modalige Samskrutada Subhashita. ಲೋಭಮೂಲಾನಿ ಪಾಪಾನಿ ವ್ಯಾಧಯೋರಸಮೂಲಕಾಃ ಸ್ನೇಹಮಾದಾನಿ ದುಃಖಾನಿ ತ್ರಯಂ ತ್ಯಕ್ತ್ವಾ ಸುಖೀ ಭವೇತ್. ಇದರರ್ಥ, ದುರಾಸೆ ಅನ್ನೋದು ಎಲ್ಲ ಪಾಪ ಕಾರ್ಯ ಮಾಡುವುದಕ್ಕೂ ಕಾರಣವಾಗುತ್ತೆ, ಮೂಲ ಕಾರಣ ಅದು. ಹಾಗೆಯೇ ನಾವು ಕೆಟ್ಟ ಆಹಾರವನ್ನು, ಅಂದರೆ ಒಂದು ಶಿಸ್ತಿನಿಂದ ಇಲ್ಲದೆ ಜಂಕ್ ಫುಡ್ಡು ಇಂಥದ್ದನ್ನೆಲ್ಲ ತಿಂದರೆ, ಕೆಟ್ಟ ಆಹಾರಗಳನ್ನು ತಿಂದರೆ ಅದು ರೋಗಗಳಿಗೆ ಕಾರಣವಾಗುತ್ತೆ. ಬಂಧ ಅಂದರೆ ರಿಲೇಟಿವ್ಸ್ನಲ್ಲಿ ಇರತಕ್ಕಂಥ ಒಬ್ಬರಿಗೊಬ್ಬರಿಗೆ ಇರತಕ್ಕಂಥ ಸಂಬಂಧ, ಸ್ನೇಹ ಸಂಬಂಧ, ಈ ಬಂಧಗಳಿದೆಯಲ್ಲ, ಇದು ದುಃಖಕ್ಕೆ ಕಾರಣವಾಗುತ್ತೆ. ಈ ಮೂರನ್ನು ಬಿಟ್ಟುಬಿಟ್ರೆ ಮನುಷ್ಯನು ಸುಖವಾಗಿರ್ತಾನೆ ಅಂತ ಈ ಸುಭಾಷಿತದ ಅರ್ಥ. ಈಗ ನಮ್ಮ ತಿರುಜ್ಞಾನ ಸಂಬಂಧರ್ ಅವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಇವರು ತಿರುನೀಲಕಂಠ ಬಾಣನಾರ್ ಅವರನ್ನು ಸಮಾಧಾನಪಡಿಸಿ ಧರ್ಮಪುರದಿಂದ ಈಗ ತಿರುಸಾತ್ತಾಮಂಗೈ ಅನ್ನೋ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಇವರಿಗೆ ತಿರುನೀಲ ನಕ್ಕ ನಾಯನಾರ್ ಅನ್ನುವವರ ಭೇಟಿಯಾಗುತ್ತೆ. ಅಂದರೆ ತಿರುನೀಲಕ್ಕ ನಾಯನಾರವರ ಚರಿತ್ರೆಯನ್ನು ನಾನು ಮೊದಲೇ ಹೇಳಿದ್ದೀನಿ. ಅವರು ಈಶ್ವರನ ಲಿಂಗದ ಮೇಲೆ ಇದ್ದ ಒಂದು ಜೇಡನನ್ನು ತಮ್ಮ ಪತ್ನಿಯವರು ಬಾಯಿಂದ ಉಫ್ ಅಂತ ಊದಿದ್ದು ಆ ಚರಿತ್ರೆ. ಅವರ ಭೇಟಿ ಆಯಿತು ಇವರಿಗೆ ತಿರುಸಾತ್ತಾಮಂಗೈನಲ್ಲಿ. ಇಲ್ಲಿ ಒಂದು ಮಾತು ಹೇಳಬೇಕು ಮುಂಚೆ. ನಮ್ಮ ತಿರುಜ್ಞಾನ ಸಂಬಂಧರವರು ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದರು, ವಾಡಿಕೆ ಇಟ್ಕೊಂಡಿದ್ದರು. ಏನು ಅಂತಂದರೆ, ಯಾವ ನಾಯನಾರನ್ನು ನೋಡಿದ್ರೂ ಸಾಕು, ತಕ್ಷಣವೇ ಅವರ ಹಿರಿಮೆಯನ್ನು ಹೊಗಳಿ ಸ್ತುತಿಸಿ ಅವರ ಹೆಸರು ಬರೋ ತರಹ ಪದ್ಯವನ್ನು ಹಾಡ್ಬಿಡ್ತಾ ಇದ್ದರು. ಇದು ಇವರ ಒಂದು ವಾಡಿಕೆಯಾಗಿತ್ತು. ಯಾವ ನಾಯನಾರನ್ನು ನೋಡಿದ್ರು ಅಷ್ಟೇ, ಅವರ ಹಿರಿಮೆಯನ್ನು ಹೊಗಳೋದು, ಅವರನ್ನು ಪ್ರಶಂಸಿಸಿ ಪದ್ಯ ಹಾಡೋದು, ಇದು ಒಂದು ವಾಡಿಕೆ ಇಟ್ಕೊಂಡಿದ್ದರು. ಈ ತಿರುನೀಲನಕ್ಕ ನಾಯನಾರನ್ನು ನೋಡಿದಾಗಲೂ ಹಾಗೆ ಆಯಿತು. ಈ ತಿರುನೀಲನಕ್ಕ ನಾಯನಾರವರು ಏನು ಮಾಡಿದ್ರು ಅಂದರೆ

ತಿರುಸಾತ್ತಾ ಮಂಗೆ ಸಾತ್ತಾ ಮಂಗೈಗೆ ಇವರು ಬಂದಾಗ ಅದ್ಭುತವಾದ ಒಂದು ಸ್ವಾಗತವನ್ನು ಏರ್ಪಾಡು ಮಾಡಿದರು. ಅವರು ಬಂದಾಗ ಏನು ಸಂತೋಷ, ಅತ್ಯಂತ ಸಂತೋಷ, ಕುಣಿದು ಕುಣಿದು ಕುಣಿದು ನೆಲದ ಮೇಲೆ ಹೊರಳಾಡಿ ಊರಿಗೆ ಊರೇ ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿತು ಅನ್ನೋ ಒಂದು ವಿಚಾರ. ಅಂದರೆ ತಿರುಜ್ಞಾನ ಸಂಬಂಧರು ಮತ್ತು ಈ ಶಿವಭಕ್ತರುಗಳೆಲ್ಲ ಒಬ್ಬರಿಗೊಬ್ಬರು ಅದು ಏನು ಸ್ನೇಹ, ಅದು ಏನು ಬಂಧ ಅಂತ ಇದು ಸೂಚಿಸುತ್ತೆ. ಎಲ್ಲರನ್ನು ಸಂಭ್ರಮದಿಂದ ಸ್ವಾಗತಿಸಿದ್ದಾಯಿತು, ಸಂತೋಷವೋ ಸಂತೋಷ. ಪ್ರತಿಯೊಬ್ಬರಿಗೂ ಒಳ್ಳೆ ಷಡ್ರಸೋಪೇತವಾದ ಭೋಜನ ಕೇಳಿದ್ದೆಲ್ಲ ಕೊಟ್ಟು ಒಳ್ಳೆ ಸಂಭ್ರಮದಿಂದ ನಡೆಸಿಕೊಂಡರು. ರಾತ್ರಿ ಆದಾಗ ಎಲ್ಲರಿಗೂ ಮಲಗುವ ವ್ಯವಸ್ಥೆ ಆಗಬೇಕಲ್ಲ, ತಿರುಜ್ಞಾನ ಸಂಬಂಧರವರು ಹೇಳಿದರು ಎಲ್ರಿಗೂ ಮಲಗುವ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಆಗ ನಮ್ಮ ತಿರುನೀಲಕಂಠ ಬಾಣರವರಿಗೆ ಏನು ಎಲ್ಲಿ ನೋವು ಮಾಡ್ತಾರೆ ನೋಡೋಣ ಅಂತ ಇದ್ದರು. ಆಗ ತಿರುನೀಲಕನಾಯನರವರು ತಮ್ಮ ಯಜ್ಞಶಾಲೆಯಲ್ಲಿ ಅವರಿಗೆ ಮಲಗೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಅವರ ಮಹಿಮೆ ಏನು ಅಂತಂದರೆ, ಯಜ್ಞಶಾಲೆಯಲ್ಲಿ ಇವರು ಹತ್ತಿರ ಹೋದಾಗಲೇ ಯಜ್ಞಶಾಲೆಯಲ್ಲಿ ಏನು ಅಗ್ನಿ ಉರಿತಾ ಇರಲಿಲ್ಲ, ಆರೋಗಿತ್ತು. ಆದರೆ ನಮ್ಮ ತಿರುನೀಲಕಂಠ ಬಾಣರು ಬಂದ ತಕ್ಷಣ ಅಗ್ನಿ ತಾನಾಗಿ ಹೊತ್ತುಕೊಂಡು ಎತ್ತರಕ್ಕೆ ಧಗ ಧಗ ಅಂತ ಉರಿಯಿತು ಅಂತ ಹೇಳಿದ್ದಾರೆ. ಈ ಊರಿನಿಂದ ಮುಂದಕ್ಕೆ ತಿರುಕೀಳ್ವೇಲೂರು ಅನ್ನುವ ಜಾಗಕ್ಕೆ ತಿರುಜ್ಞಾನ ಸಂಬಂಧರು ಬಂದರು. ಅಲ್ಲಿ ಇವರಿಗೆ ಸಿರುತೊಂಡ ನಾಯನಾರವರ ಭೇಟಿಯಾಯಿತು. ಇವರು ತಿರುಕೀಳ್ವೇಲೂರಿನಲ್ಲೇ ಇದ್ದುಕೊಂಡು ಪಕ್ಕದಲ್ಲೇ ಇದ್ದ ತಿರುಮರುಗಲ್ ಅನ್ನುವ ಸ್ಥಳಕ್ಕೆ ಹೋಗಿ ಈಶ್ವರನನ್ನು ಪ್ರಾರ್ಥಿಸಿಕೊಂಡು ಪ್ರತಿನಿತ್ಯ ಹೋಗಿ ಬರ್ತಾಯಿದ್ರು. ಈಗ ಇಲ್ಲಿ ಒಂದು ಸ್ವಾರಸ್ಯವಾದ ಘಟನೆ ನಡೆಯುತ್ತೆ ಈ ಊರೊಳಗೆ ತಿರುಮರುಗಲ್ನಲ್ಲಿ. ಒಂದು ದಿವಸ ಏನಾಗಿದೆ, ತಿರುಕೀಳ್ವೇಲೂರಿನಿಂದ ತಿರುಮರುಗಲ್ ಇದಕ್ಕೆ ಹೊರಟಿದ್ದಾರೆ ನಮ್ಮ ತಿರುಜ್ಞಾನ ಸಂಬಂಧರವರು. ಅಲ್ಲಿ ಆ ದಿವಸ ಏನಾಗಿದೆ ಅಂದರೆ, ಯಾರೋ ದೇವಸ್ಥಾನಕ್ಕೆ ಹೋಗ್ತಾ ಹತ್ತಿರ ಹೋಗ್ತಾ ಹೋಗ್ತಾ ಇದ್ದಾಗೆ ಒಬ್ಬ ಸ್ತ್ರೀ ಒಬ್ಬ ಮಹಿಳೆಯು ಗೋಳಾಡ್ತಾ ಇದ್ದಾರೆ, ಬಹಳ ದುಃಖದಿಂದ ಗೋಳಾಡ್ತಾ ಇರೋ ಶಬ್ದ ಕೇಳುತ್ತೆ. ಏನಿದು ಈ ಊರಿನಲ್ಲಿ ಯಾಕೆ ಈ ಸ್ತ್ರೀ ಹೀಗೆ ದುಃಖ ತಡೆಯಲಾರದು, ಅಷ್ಟು ದುಃಖದಿಂದ ಗೋಳಾಡ್ತಾ ಪರಮೇಶ್ವರನಲ್ಲಿ ಬೇಡ್ತಾ ಇದ್ದಾಳೆ. ಇವರು ಹೋದರು ನಮ್ಮ ತಿರುಜ್ಞಾನ ಸಂಬಂಧರವರು ಅಲ್ಲಿಗೆ ತ್ವರಿತವಾಗಿ ಹೋಗಿ ಆ ರೋದನ ಮಾಡ್ತಿದ್ದಂಥ ಹೆಂಗಸಿಗೆ ಮೊದಲು ಹೇಳಿದ್ರು, ಅಮ್ಮ ಭಯಪಡಬೇಡ, ನೀನು ಮೊದಲು ಅಭಯವನ್ನಿತ್ತರು, ನೀನು ಏನು ಯಾವುದಕ್ಕೂ ಭಯಪಡಬಾರದು ಅಂತ ಹೇಳಿ, ಏನು ವಿಚಾರ, ಯಾಕಮ್ಮ ಇಷ್ಟು ಗೋಳಾಡ್ತಾ ಇದೆಯಾ, ಏನಾಯಿತು ಅಂತ ಕೇಳಿದ್ರು. ಕೇಳಿದಾಗ ಸ್ತ್ರೀ ಹೇಳಿದ್ರು, ಅಲ್ಲಿ ದೇವಸ್ಥಾನದ ಬಾಗಿಲಿನಲ್ಲಿ ಒಬ್ಬ ವ್ಯಕ್ತಿಯು ಮಲಗಿದ್ದಾರೆ, ಮಲಗಿದ್ದಾರೆ ಅಂದರೆ ಸತ್ತು ಹೋಗಿದ್ದಾರೆ, ಮೃತರಾಗಿದ್ದಾರೆ. ಈ ಮಹಿಳೆ ಹೇಳ್ತಾರೆ, ನೋಡಿ ಇವರನ್ನು ನಾನು ಮದುವೆ ಆಗಬೇಕಾಗಿತ್ತು, ನಮ್ಮ ತಂದೆಯವರು ನಮಗೆ ಮೋಸ ಮಾಡಿದ್ರು, ನನಗೆ 6 ಜನ ಅಕ್ಕಂದಿರಿದ್ದಾರೆ, ಇವರಿಗೆ ಮಾತು ಕೊಟ್ಟು ನಮ್ಮ ತಂದೆಯವರು ಇವರಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೊದಲನೇ ಅಕ್ಕ ಎರಡನೇ ಅಕ್ಕ ಎಲ್ಲರನ್ನೂ ಮಾತು ಕೊಟ್ಟು ನಂತರ ಏಮಾರಿಸಿ ಬೇರೆ ದುಡ್ಡು ಹೆಚ್ಚು ಕೊಟ್ಟವರಿಗೆ ಮದುವೆ ಮಾಡಿ ಏಮಾರಿಸಿದ್ದಾರೆ, ಕೊನೆಯವಳು ನಾನು. ನಮ್ಮ ತಂದೆಯವರು ನನಗೂ ಮೋಸ ಮಾಡಿ ಇವ್ರಿಗೂ ಮೋಸ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವರನ್ನೇ ನಾನು ನಂಬಿಕೊಂಡು ಈ ಊರಿಗೆ ಬಂದಿದ್ದೇನೆ. ಬಂದಾಗ ಇವರು ವ್ಯಾಪಾರಿ, ಬಂದಾಗ ಏನಾಯಿತು, ಇವರಿನಲ್ಲಿ ನಾವು ಬೇರೆ ಊರಿನವರಾದ್ದರಿಂದ ನಾವು ಇಲ್ಲಿ ಮಲಕ್ಕೊಂಡಿದ್ದು, ರಾತ್ರಿ ಹಾವು ಒಂದು ಸರ್ಪ ಇವರನ್ನು ಕಚ್ಚಿ ಈ ಮೃತ ಸ್ಥಿತಿಗೆ ತಂದುಬಿಟ್ಟಿದೆ, ನಾನು ಇವರನ್ನೇ ನಂಬ್ಕೊಂಡು ಬಂದವನು, ಹೀಗಾಗೋಯ್ತಲ್ಲ ಅಂತ ನಾನು ದುಃಖದಿಂದ ಇದು ಮಾಡ್ತಾಯಿದ್ದೀನಿ. ನಾವು ಮದುವೆ ಮಾಡ್ಕೊಳ್ಬೇಕಾಗಿತ್ತು, ನಾಳೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದು ಓಡಿ ಬಂದಿದ್ದೇನೆ, ನಮ್ಮ ತಂದೆಯವರು ಮಾಡಿದ ಈ ಮೋಸದ ಕೆಲಸದಿಂದ ಅಂತ ತನ್ನ ದುಃಖವನ್ನೆಲ್ಲ, ನನಗೆ ಇನ್ಯಾರ ಗತಿ, ಈಶ್ವರನೇ ನೀನು ನನ್ನನ್ನು ಕಾಪಾಡು ಅಂತ ಇಲ್ಲಿ ಬಂದು ನಾನು ಅಳ್ತಾ ಇದ್ದೀನಿ ಅಂತ ತಿರುಜ್ಞಾನ ಸಂಬಂಧರಿಗೆ ನಿವೇದಿಸಿಕೊಂಡು, ಅವರು ಮೊದಲೇ ಹೇಳಿದಂತೆ ಆಕೆಗೆ ಮೊದಲು ನೀನು ಹೆದರಬೇಡಮ್ಮ ಅಭಯ ಕೊಟ್ಟು ಆ ದೇವರನ್ನು ಪ್ರಾರ್ಥಿಸಿದರು. ಆ ವಿಷಯವೆಲ್ಲ ಅದು ಏನು, ಎಲ್ಲ ವೈದ್ಯರುಗಳು ಎಲ್ಲರೂ ಅದನ್ನು ಪ್ರಯತ್ನಪಟ್ಟು ಅವರನ್ನು ಬದುಕಿಸೋಕ್ಕೆ ಸಾಧ್ಯವಿಲ್ಲದೆ ಹೋಯಿತು. ಆಗ ಈಕೆ ಬಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾಳೆ.
ಆಗ ತ್ರಿಜ್ಞಾನ ಸಂಬಂಧರವರು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪರಿಹವವನ್ನು ಹಾಡಿ ಆ ವ್ಯಾಪಾರಿಯು ಬದುಕುವಂತೆ ಮಾಡಿದರು. ಜೀವದಿಂದ ಎದ್ದು ಬಂದರು, ಒಳ್ಳೆ ಹೇಲೆಂಟ್ ಹೆಲ್ತಿಯಾಗಿ ಎದ್ದು ಬಂದರು. ಇವರಿಬ್ಬರೂ ಏನು ಮಾಡಿದ್ರು, ಸಾಷ್ಟಾಂಗವಾಗಿ ದೇವರಿಗೂ ನಮಸ್ಕಾರ ಮಾಡಿದ್ರು, ತಿರುಜ್ಞಾನ ಸಂಬಂಧರಿಗೂ ನಮಸ್ಕಾರ ಮಾಡಿದ್ರು. ಅಲ್ಲಿಯೇ ಅವರಿಬ್ಬರಿಗೂ ಮದುವೆ ಕೂಡ ನೆರವೇರಿತು. ಈ ಪವಾಡ ನಡೆದ ಮೇಲೆ ನಮ್ಮ ತಿರುಜ್ಞಾನ ಸಂಬಂಧರವರು ಏನು ಮಾಡಿದ್ರು, ಮುಂದಕ್ಕೆ ತಿರುಚೆಂಗಾಟಾಂಗುಡಿ ಅನ್ನೋ ಊರಿಗೆ ಬಂದರು. ಈ ಸುರುತ್ತಂಡ ನಾಯನಾರ್ ಇದಾರಲ್ಲ, ಅವ್ರ ಊರು. ಅವರು ಬನ್ನಿ ನಮ್ಮ ಊರಿಗೆ ಅಂತ ಹೇಳಿದ್ರು, ಅಲ್ಲಿಗೆ ಬಂದರು. ಆ ಊರಿಗೆ ಬಂದಾಗ ಇವರಿಗೆ ಸಾಕ್ಷಾತ್ತಾಗಿಯೇ ಪರಮೇಶ್ವರ ದರ್ಶನ ಕೊಟ್ಟ ಅಂತ ಹೇಳಲ್ಪಟ್ಟಿದೆ. ಅಲ್ಲಿಂದ ಮುಂದಕ್ಕೆ ತಿರುಪುಗಳೂರು ಅನ್ನೋ ಊರಿಗೆ ಬಂದರು. ಅಲ್ಲಿ ಮುರುಘನಾಯನಾರ್ ಅವರ ಭೇಟಿಯಾಯಿತು. ಈ ಮುರುಘನಾಯನಾರವರ ಚರಿತ್ರೆಯನ್ನು ನಾನು ಮುಂದೆನೇ ಹಿಂದೆ ವಿಡಿಯೋನಲ್ಲಿ ಹೇಳಿದ್ದೇನೆ. ಅವರು ಪುಷ್ಪ ಪೂಜೆ ಮಾಡಿ ಮಾಡಿ, ಅಷ್ಟು ಶ್ರದ್ಧೆಯಿಂದ ಪುಷ್ಪ ಪೂಜೆ ಮಾಡಿ ಪರಮೇಶ್ವರನ ಅನುಗ್ರಹವನ್ನು ಪಡೆದರು ಅಂತ ಹೇಳಿದ್ದೇನೆ. ಅಲ್ಲಿಂದ ತಿರುನಾವುಕ್ಕರಸರ್ ಅವರ ಸಲಹೆ ಮೇರೆಗೆ ತಿರುವಾರೂರಿಗೆ ಹೋದರು. ತ್ಯಾಗೇಶ ಸ್ವಾಮಿಯನ್ನು ದರ್ಶನ ಮಾಡೋದಕ್ಕೆ ಹೋದರು. ಈಗ ನಾನು ಏನು ಹೇಳ್ತೀನಿ ಅಂದರೆ, ತಿರುಚೆಂಗಾಟಾಂಗುಡಿಯಲ್ಲಿ ಇವರು ಬಂದರು ಅಂತ ಹೇಳಿದೆ. ನಮ್ಮ ಸಿರುತೊಂಡನಾಯನಾರವರ ಊರು. ಇವರು ಏನು ಮಾಡಿದ್ದಾರೆ, ಅಲ್ಲಿ ಅವರ ಭೇಟಿಯಾದ ತಕ್ಷಣ ಮುಂದೆ ಏನಾಗತ್ತೆ ಅನ್ನೋದನ್ನು ತಾವು ಈ ಇವರ ವಿಷಯದಲ್ಲಿ, ಸಿರುತೊಂಡನಾಯನಾರವರ ವಿಷಯದಲ್ಲಿ ಮುಂದೆ ಏನಾಗಬಹುದು ಅನ್ನೋದನ್ನು ಊಹಿಸಿ ಅವರ ಕುರಿತು ಒಂದು ಪದಿಹವನ್ನು ಹಾಡಿದ್ದಾರೆ. ಆ ಪದಿಹದ ವಿಶೇಷ ಏನು ಅಂತಂದರೆ, ಈ ಸಿರುತೊಂಡನಾಯನಾರವರಿಗೆ ಶಿರಾಳ ಅಂತ ಒಬ್ಬ ಮಗ. ಆ ಮಗನೂ ಮಹಾ ಶಿವಭಕ್ತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇವರ ಚರಿತ್ರೆ, ಘನವಾದ ಚರಿತ್ರೆ, ಈ ಸಿರುತೊಂಡರ ಚರಿತ್ರೆ ಇದೆಲ್ಲ ಬಹಳ ಘನವಾದ ಚರಿತ್ರೆ, ಅದನ್ನು ಮುಂದೆ ಹೇಳ್ತಾ ಇದ್ದೀನಿ. ಅವರನ್ನು ಇವರು ಕವಿತೆ ಹಾಡ್ತಾರೆ. ಪದಿಹ ಅಂದರೆ ಕವಿತೆ ಹಾಡಿದಾಗ 11 ಸ್ಟ್ಯಾನ್ಸಾಗಳಲ್ಲಿಯೂ ಪ್ರತಿಯೊಂದರಲ್ಲಿಯೂ ಶಿರಾಳ ಸಿರುತೊಂಡರ್, ಶಿರಾಳ ತಿರುತ್ತ ಎಲ್ಲರ ಎಲ್ಲ ಸ್ಟ್ಯಾನ್ಸಾಸುಗಳು ಇವರ ಹೆಸರಿನಲ್ಲಿ ಬರೋ ಹಾಗೆ ಹೊಗಳಿ ಹಾಡಿದ್ದಾರೆ. ನಾವು ಇವಾಗ ಸಿರುತೊಂಡ ನಾಯನಾರವರ ಚರಿತ್ರೆಯನ್ನು ಕೇಳೋಣ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಇಷ್ಟೇ ವಿವರಣೆ ಕೊಡೋದು, ಶೆಂಗಾಟಾಂಗುಡಿ ಮೇಯ ಸಿರುತೊಂಡರ್ ಕಡಿಯೇನು ಅಂತ ಹೇಳಿದ್ದಾರೆ. ಇವರು ಇವರ ಸ್ಥಳ ಬಂದು ಹೇಳಿದ ಹಾಗೆ ತಿರುಚೆಂಗಾಟಾಂಗುಡಿ ಅನ್ನೋ ಸ್ಥಳ. ಇದಕ್ಕೆ ಗಣಪತೀಶ್ವರಮ್ಮನಂತಲೂ ಹೆಸರಿದೆ. ಒಮ್ಮೆ ಗಣಪತಿಯು, ನಮ್ಮ ಗಣೇಶ, ಗಜಮುಖಾಸುರ ಅನ್ನುವರನ್ನು ಕೊಂದು ಸಂಹರಿಸಿದ್ರಿಂದ, ಈ ಮತ್ತೆ ಈಶ್ವರನನ್ನು ಪೂಜೆ ಮಾಡಿದ್ದರಿಂದ ಈ ಸ್ಥಳಕ್ಕೆ ಗಣಪತೀಶ್ವರಮ್ಮನೋ ಹೆಸರು ಬಂದಿದೆ. ಅದಲ್ಲದೆ ಈ ಊರಿನಲ್ಲಿ ಈ ಪರಂಜ್ಯೋತಿಯವರು ಆ ಯುದ್ಧದಲ್ಲಿ ಗೆದ್ದ ಮೇಲೆ ರಾಜನ ಅನುಮತಿಯಿಂದ ಗಣೇಶನನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಇದನ್ನು ಮುಂದೆ ಹೇಳ್ತೀನಿ. ಇವರ ಹೆಸರು ಪರಂಜ್ಯೋತಿ ಅಂತವರ. ಇವರು ಚೋಳ ರಾಜ್ಯದ ತಿರುಚೆಂಗಾಟಾಂಗುಡಿ ಎನ್ನುವ ಸ್ಥಳಕ್ಕೆ ಸೇರಿದವರು. ಇವರ ಮನೆತನವೇ ಸೇನಾಧಿಪತಿಗಳ ವಂಶ, ಅಂದರೆ ಇವರ ತಂದೆಯವರು, ಅವರ ತಂದೆಯವರು ಎಲ್ಲ ಸೇನಾಧಿಪತಿಗಳಾಗಿದ್ದವರು. ಇವರು ಸಹ ಚೋಳ ರಾಜ್ಯದ ನರಸಿಂಹ ವರ್ಮ ಪಲ್ಲವ ರಾಜನ ಆಸ್ಥಾನದಲ್ಲಿ ಮಹಾಸೇನಾಧಿಪತಿಯಾಗಿದ್ದರು. ರಾಜ ಒಮ್ಮೆ ಏನು ಮಾಡಿದ, ನೀವು ಉತ್ತರ ದೇಶದ ರಾಜ ಒಬ್ಬ ಇದ್ದಾನೆ ಪುಲಿಕೇಶಿ ಅಂತ, ಆತನ ಮೇಲೆ ದಂಡೆತ್ತಿ ಹೋಗಿ ಜಯ ಸಾಧಿಸ್ಕೊಂಬರಾದರೆ ಬನ್ನಿ ಅಂತ ಹೇಳಿದರು. ರಾಜನ ಆಜ್ಞೆಯಂತೆ ಆ ಪುಲಿಕೇಶಿ ಮೇಲೆ ಯುದ್ಧ ಮಾಡಿ ಜಯವನ್ನು ಸಾಧಿಸಿದ್ದಲ್ಲದೆ ಅಲ್ಲಿದ್ದ ಐಶ್ವರ್ಯ ಧನ ಎಲ್ಲವನ್ನು ಬಂಡಿ ಬಂಡಿಯಾಗಿ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಪರಮಾಶ್ಚರ್ಯವಾಯಿತು. ಯಾಕೆ ಅಂತಂದರೆ ಅವನು ಒಬ್ಬ ಅಜೇಯನಾದ ರಾಜನಾಗಿದ್ದ ಪುಲಿಕೇಶಿ. ಇವರೂ ಒಂದೆರಡು ಸಲ ಹೋಗಿ ಸೋತಿದ್ದರು. ಆದ್ದರಿಂದ ಕೇಳಿದ್ರು ಪರಂಜ್ಯೋತಿಯವರನ್ನು, ಇದು ನಿಮಗೆ ಹೇಗೆ ಸಾಧ್ಯವಾಯಿತು, ನಾನೇ 2-3 ಸಲ ಸೋತಿ ಬಂದಿದ್ದೀನಲ್ಲ, ನಿಮಗೆ ಇವರ ಮೇಲೆ ಜಯ ಸಾಧಿಸೋ ಹಾಗೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿ ಸಭೆಯಲ್ಲಿ ಕೇಳಿದ್ರು. ಆಗ ಇವರು
ಬಹಳ ವಿನಯದಿಂದ ನಮ್ರತೆಯಿಂದ ಸುಮ್ಮನೇ ಕೂತಿದ್ದರು. ಆಗ ಮಂತ್ರಿಗಳು ರಾಜನಿಗೆ ವಿವರಣೆ ಕೊಡ್ತಾರೆ, ಸ್ವಾಮಿ ಇವರು ಮಹಾಶಿವಭಕ್ತರು, ಆ ಶಿವಭಕ್ತಿಯಿಂದ ಇವರು ಜಯಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರು. ಹೌದೇ ಅಂತ ಕೇಳಿದರು ರಾಜ. ಹೌದು ಸ್ವಾಮಿ, ನಾನಲ್ಲ ಜಯಿಸಿದ್ದು, ನಾನು ಶಿವಭಕ್ತಿ ಇಟ್ಟಿದ್ದೀನಲ್ಲ, ಶಿವಶರಣರ ಸೇವೆ ಮಾಡ್ತೀನಲ್ಲ, ಅದರ ಬಲದಿಂದ ನಾನು ಗೆದ್ದು ಬಂದಿದ್ದೀನಿ ಅಷ್ಟೇ ಅಂತ ಹೇಳಿದ್ರು. ರಾಜನಿಗೆ ಪರಮಾಶ್ಚರ್ಯವೂ ಆಯಿತು, ಒಂದು ವಿಧದಲ್ಲಿ ದುಃಖವೂ ಆಯಿತು, ವೇದನೆ ಆಯಿತು. ಇಂತಹ ಶಿವಭಕ್ತನನ್ನು ಒಂದು ಯುದ್ಧಕ್ಕೆ ಕಳಿಸಿ ಇವರು ಅಷ್ಟು ಜನರ ಕೊಲೆ ಸಂಹಾರಕ್ಕೆ ಕಾರಣರನ್ನಾಗಿ ನಾ ಮಾಡಿಬಿಟ್ನಲ್ಲ ಅಂತ ಆತನಿಗೆ ವೇದನೆಯುಂಟಾಗಿ ಏನು ಮಾಡಿದ್ರು, ಸ್ವಾಮಿ ಇನ್ನು ಮೇಲೆ ಇಂಥ ಶಿವಭಕ್ತರು ನೀವು ಈ ಕೆಲಸಗಳನ್ನು ಮಾಡಬಾರ್ದು, ನೀವು ನಿಮ್ಮ ಊರಿಗೆ ಹೋಗಿಬಿಡಿ, ಹೋಗ್ಬಿಟ್ಟಲ್ಲಿ ನಿಮ್ಮ ಶಿವಸೇವೆಯನ್ನೆಲ್ಲ ಶಿವಭಕ್ತಿ ಶಿವಸೇವೆಯನ್ನು ಮುಂದುವರಿಸಿ ಅಂತ ಹೇಳಿದರು. ರಾಜಾಜ್ಞೆ ಅಲ್ವಾ, ಅವ್ರಿಗೂ ಅದೇ ಬೇಕಾಗಿತ್ತು, ಶಿವಭಕ್ತಿ ಶಿವಶರಣರ ಸೇವೆ ಇದನ್ನು ಮಾಡೋದಂತ ಹೇಳಿಬಿಟ್ಟು ವಾಪಸ್ಸು ತಿರುಚಟಾಂಗುಡಿಗೆ ಬಂದುಬಿಟ್ರು. ಒಂದು ವಿಷಯ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರಪಂಚದಲ್ಲಿ ಜನರು ಯಾವುದರ ಮೇಲೆ ಆಸೆ ಇರ್ತಾರೆ ಅಂದರೆ ಐಶ್ವರ್ಯದ ಮೇಲೆ ವಿಪರೀತವಾದ ಮೋಹ ಇಟ್ಕೊಳ್ತಾರೆ, ಹೆಂಡತಿಯ ಮೇಲೆ ಅದಕ್ಕಿಂತ ಹೆಚ್ಚಿನ ಮೋಹ ಇಟ್ಕೊಳ್ತಾರೆ, ಅದಕ್ಕೂ ಹೆಚ್ಚಾಗಿ ಮಕ್ಕಳು ಇರ್ತಾರಲ್ಲ ಮಕ್ಕಳ ಮೇಲೆ ಮೋಹ ಜಾಸ್ತಿ ಇರುತ್ತೆ. ಇದು ತಪ್ಪು ಅಂತಲ್ಲ, ಸ್ವಾಭಾವಿಕವಾಗಿ ಜನರಲ್ಲಿರುವ ಒಂದು ಗುಣ. ಇಷ್ಟು ಗುಣಗಳಿದ್ದರೂ ಕೂಡ ಶಿವಭಕ್ತಿಯೇ ಇದನ್ನು ಎಷ್ಟೋ ಒಂದು ಅಳತೆಯಷ್ಟು ಇಟ್ಕೋಬೇಕು, ಅದಕ್ಕೆ ಮೀರಿ ಈ ಮೋಹವನ್ನು ನಾವು ಬೆಳೆಸಬಾರ್ದು. ಅದಕ್ಕಿಂತ ಹೆಚ್ಚು ಮೋಹ ಅಥವಾ ಪ್ರೀತಿಯನ್ನು ಎಲ್ಲಿಡಬೇಕು ಅಂತಂದರೆ ಪರಮೇಶ್ವರನಲ್ಲಿಡಬೇಕು, ಭಗವಂತನಲ್ಲಿ ಇಡಬೇಕು. ಇದಕ್ಕೆಲ್ಲ ಒಂದು ಲಿಮಿಟ್ ಇರಬೇಕು ಈ ಮೋಹಗಳಿಗೆ ಅಂತ ಹೇಳಿ ಬದುಕಿದವರಿಂದ ಉದಾಹರಣೆ, ಉನ್ನತವಾದ ಅತ್ಯುತ್ತಮವಾದ ಉದಾಹರಣೆ ಅಂದರೆ ಈ ಪರಂಜ್ಯೋತಿಯವರು. ಪರಂಜ್ಯೋತಿಯವರು ಈ ತರಹ ಮನುಷ್ಯರು, ಹೆಂಡತಿಯ ಮೇಲೆ ಮಕ್ಕಳ ಮೇಲೆ ಐಶ್ವರ್ಯದ ಮೇಲೆ ಒಂದು ಲಿಮಿಟ್ಟು, ಸಂಸಾರದಲ್ಲಿದ್ದರೂ ಸಹ ಒಂದು ಅಳತೆಯವರೆಗೇ ಮೋಹ, ಅದರ ಮೇಲೆ ಮಿಕ್ಕದ್ದೆಲ್ಲ ಈಶ್ವರನಿಗೆ ಸೇರಿದ್ದು ಅನ್ನೋ ಭಾವನೆ ಇಟ್ಕೊಂಡು ಆ ಊರಿನಲ್ಲಿ ಶಿವಭಕ್ತರುಗಳ ಅವರ ಭಕ್ತರುಗಳ ಸೇವೆಯನ್ನು ಮಾಡೋದಕ್ಕೆ ತೊಡಗಿದ್ರು. ಅಂದಿನಿಂದ ಇವರಿಗೆ ಸಿರುತ್ತುಂಡನಾಯನಾರ್ ಅಂತ ಹೆಸರಾಯಿತು. ಸಿರುತ್ತುಂಡನಾಯನಾರ್ ಅಂದರೆ ಬಹಳ ಚಿಕ್ಕವನಾದ ಅಲ್ಪನಾದ ನಾವೊಬ್ಬ ಸೇವಕ, ಶಿವರ ಶರಣರ ಸೇವಕ ಅಂತ ಅರ್ಥ. ಬಹಳ ಅಲ್ಪನಾದವನು ನಾನು, ಸೇವೆ ಮಾಡೋದ್ರಲ್ಲಿ ದೊಡ್ಡವನಲ್ಲ ಅಂತ ಈ ಪದದ ಅರ್ಥ. ಹೀಗೆ ಸೇವೆ ಮಾಡ್ತಾ ಒಂದು ನಿಯಮವನ್ನು ತಾವೇ ನಿಬಂಧಿಸ್ಕೊಂಡ್ಬಿಟ್ರು. ಏನು ಅಂತಂದರೆ ಪ್ರತಿ ದಿವಸವೂ ಯಾರಾದರೂ ಒಬ್ಬ ಶಿವಭಕ್ತರನ್ನು ಕರ್ಕೊಂಡು ಬಂದು, ಮನೆಯ ಪಕ್ಷ ಒಬ್ಬರು ಶಿವಭಕ್ತರನ್ನಾದ್ರೂ ಕರ್ಕೊಂಡು ಬಂದು ಅವರಿಗೆ ಊಟ ಕೊಟ್ಟು ಅವರಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಅವರ ಸೇವೆ ಮಾಡಿ ಆ ನಂತರ ತಾವು ಊಟ ಮಾಡಬೇಕು ಅನ್ನೋ ಒಂದು ನಿಯಮವನ್ನು ತಾವೇ ವಿಧಿಸಿಕೊಂಡು ಬಂದರು. ಇವರ ಹೆಂಡತಿಯವರ ಹೆಸರು ತಿರುವೆಂಗಾಟು ನಂಗಯ್ಯಾರಂತ. ಇವರ ಮನೆಯಲ್ಲಿ ಒಬ್ಬ ಕೆಲಸದಾಕೆ ಕೂಡ, ಆಕೆಯೂ ಶಿವಭಕ್ತಳೆ, ಸಂದನ ಮಂಗಯ್ಯಾರಂತ ಆಕೆಯ ಹೆಸರು. ಮತ್ತು ಇವರಿಗೊಬ್ಬ ಹುಡುಗ ಇದ್ದ, ಮಗ, ಅವನ ಹೆಸರು ಶಿರಾಳ ಅಂತ. ಹೀಗೆ ಸಂಸಾರ ಇತ್ತು. ಇವರು ಈ ನಿಯಮದಂತೆ ಪ್ರತಿ ದಿವಸ ಆಚರಣೆ ಮಾಡಿಕೊಂಡು ಒಬ್ಬ ಶಿವಭಕ್ತನ ಕರ್ಕೊಂಬಂದು ಅವರಿಗೆ ಸೇವೆ ಮಾಡಿ ಕಳಿಸ್ತಾ ಇದ್ದರು. ಆ ಒಂದು ದಿನ ಏನಾಗಿದೆ, 12 ಗಂಟೆ ಆಗಿದ್ದರೂ ಕೂಡ, ಊಟದ ಸಮಯ ಆದರೂ ಕೂಡ ಯಾರೂ ಒಬ್ಬರು ಶಿವಭಕ್ತರು ಇವರ ಕಣ್ಣಿಗೆ ಬೀಳಲಿಲ್ಲ. ಊರೆಲ್ಲ ಸುತ್ತಾಡ್ತಾ ಇದ್ದಾರೆ, ಒಬ್ಬರು ಕಣ್ಣಿಗೆ ಬೀಳಲಿಲ್ಲ. ಆದ್ದರಿಂದ ಯಾರನ್ನಾದರೂ ನೋಡೋಣ ಅಂತ ಹೇಳಿಬಿಟ್ಟು ಊರಿನ ಸುತ್ತ ದೇವಸ್ಥಾನದ ಹತ್ರ ಹೋಗಿ ಹುಡುಕೋದಕ್ಕೆ ಹೋದರು. ಅದೇ ಸಮಯದಲ್ಲಿ ಇವರ ಮನೆಗೆ ಒಬ್ಬ ಶಿವಭಕ್ತರು ಅಂತ ಹೇಳೋದಕ್ಕಿಂತ ಶಿವನೇ ಸಾಕ್ಷಾತ್ತಾಗಿ ಬಂದಂತಹ, ಒಳ್ಳೆ ಹೇಗಿದ್ದಾರೆ ಅವರು ಯೋಗಿ, ಶಿವಯೋಗಿ ಹೇಗಿದ್ದಾರೆ, ವರ್ಣನೆ ಹೇಗಿದೆ ಅಂದರೆ ಚೆನ್ನಾಗಿ ವಿಭೂತಿ ಧರಿಸಿದ್ದಾರೆ, ರುದ್ರಾಕ್ಷ ಮಾಲೆ ಧರಿಸಿದ್ದಾರೆ, ಕೈನಲ್ಲಿ ತ್ರಿಶೂಲವಿದೆ, ಸಾಕ್ಷಾತ್ ಪರಮೇಶ್ವರನೇ ಈಶ್ವರನೇ ಬಂದಂತೆ ಪ್ರಜ್ವಲಿಸ್ತಾ ಇದ್ದಾರೆ, ಅಷ್ಟು ತೇಜಸ್ಸು. ಅವರು ಇವರ ಮನೆಗೆ ಬಂದರು, ನೋಡಿದ್ರೆ ಸಾಕ್ಷಾತ್ತಾಗಿ ಈಶ್ವರು. ಇವರಿಗೆ ಭೈರವ ಅಂತ ಹೇಳಿ ಇಲ್ಲಿ ಉಲ್ಲೇಖವಿದೆ, ವೀರವರಂತೂ ಕೂಡ ಹೇಳಿದ್ದಾರೆ. ಇವರು ಮನೆಗೆ ಬಂದರು. ಇದು ಈ ಮನೆ ಸಿರುತೊಂಡ ನಾಯನಾರವರ ಮನೆಯೇ ಅಂತ ಕೇಳಿದ್ರು. ಇವರ ಮನೆಯಲ್ಲಿ ಆ
ಕೆಲಸದ ಅವರು ಸಂದನ ಮಂಗಯ್ಯ ಮತ್ತು ಧರ್ಮಪತ್ನಿ ಇಬ್ಬರೂ ಬಂದು, ಹೌದು ಇದೇ ಮನೆಯೇ, ನಿಮಗೋಸ್ಕರ ಒಬ್ಬರು ಶಿವಭಕ್ತರು ಸಿಗುತ್ತಾರಿ ಅಂತ ಇವಾಗ ತಾನೇ ಹುಡ್ಕೋಕೆ ಹೋದರು, ತಾವೇ ಬಂದಿದ್ದೀರಿ ಮನೆ ಒಳಗೆ ಬನ್ನಿ, ದಯಮಾಡಿಸಿ ಕೂತ್ಕೊಡಿ, ಅವರು ಬಂದುಬಿಡ್ತಾರೆ ಅಂತ ಹೇಳಿದರು. ಅದಕ್ಕೆ ಆ ಶಿವಯೋಗಿ ಪರಮೇಶ್ವರನೇ ಆ ಥರ ಬಂದಿರೋದು, ಶಿವಯೋಗಿ ಏನು ಹೇಳಿದ್ರು, ನಾನು ಗಂಡಿಸರಲ್ಲಿದೆ ಇಲ್ಲದೇ ಇರೋ ಮನೆಗೆ ಬರೋದಿಲ್ಲ, ನೀವು ಬರೀ ಸ್ತ್ರೀಯರೇ ಇದ್ದೀರಿ, ಆದರೆ ನಾನು ಬರೋ ಹಾಗಿಲ್ಲ, ನನ್ನ ನಿಯಮ ಅದು. ಆದ್ದರಿಂದ ನಾನು ಇವಾಗ ಆ ದೇವಸ್ಥಾನದ ಹತ್ರ ಒಂದು ಮರ ಇದೆ, ಆ ಮರದ ಕೆಳಗೆ ಕೂತಿರ್ತೀನಿ, ನಿಮ್ಮ ನಾಯಿನಾರು ಬಂದ ಮೇಲೆ, ಸಿರುತೊಂಡ ನಾಯಿನಾರು ಬಂದ ಮೇಲೆ ಅವರನ್ನು ಕಳಿಸಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಇವರು ಈ ಕಡೆ ಹೋದ್ಮೇಲೆ ಅವರು ಸಿರುತೊಂಡ ನಾಯಿನಾರು ಮನೆಗೆ ಬಂದರು. ಬಂದುಬಿಟ್ಟು ಯಾರೂ ಸಿಕ್ಕಲಿಲ್ಲ ಅಂತ ಮನೆ ಹೇಳಿ, ಅಯ್ಯೋ ಅಯ್ಯೋ ಹಾಗೇನಿಲ್ಲ, ಸಿಕ್ಕಿದ್ದಾರೆ ಒಬ್ಬರು ಮರದ ಕೆಳಗೆ ಕೂತಿದ್ದಾರೆ ದೇವಸ್ಥಾನದ ಹತ್ರ, ನೀವು ದಯವಿಟ್ಟು ಓಡಿ ಹೋಗಿ ಅವರನ್ನು ಕರ್ಕೊಂಬನ್ನಿ ಅಂತ ಹೆಂಡತಿ ಹೇಳಿದ್ರು. ಇವರು ತಕ್ಷಣ ಓಡಿ ಹೋದರು, ನೋಡಿದ್ರೆ ಸಾಕ್ಷಾತ್ತಾಗಿ ಪರಮೇಶ್ವರನೇ ಕೂತಿರುವಂತೆ ಅವರು ಕೂತಿದ್ದಾರೆ ಮರದ ಕೆಳಗೆ. ಇವರು ಹೋಗಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಕೈ ಮುಗಿದು ಹೇಳಿದ್ರು. ಹೇಳೋಕ್ಕೆ ಮುಂಚೆ ಅವ್ರು ಕೇಳಿದ್ರು, ಆ ಯೋಗಿ ಶಿವಯೋಗಿ ಕೇಳಿದ್ರು, ನೀವೇ ಆ ಹಿರಿಯರಾದಂಥ ಸಿರುತೊಂಡ ನಾಯನಾರ ಅಂತ ಕೇಳಿದ್ರು. ಅದಕ್ಕೆ ಇವರೇನು ಹೇಳಿದ್ರು, ಹೌದು ಅಂತ ಹೇಳಿಲ್ಲ. ಅವರ ವಿನಯ ಅಷ್ಟು, ವಿನಯ ನಮ್ರತೆ ಹೇಗಿತ್ತು ಅಂದರೆ, ಸ್ವಾಮಿ ಈ ಊರಿನಲ್ಲಿ ಬರೋ ಶಿವಶರಣರಿಗೆ, ಅವರಿಗೆ ಶಿವಶರಣರಿಗೆ ಅವರಿಗೆ ನನ್ನ ಕೈಲಾದ ಅಲ್ಪ ಸೇವೆಯನ್ನು ಮಾಡೋ ಒಂದು ಪದ್ಧತಿ ಇಟ್ಕೊಂಡಿದ್ದೀನಿ, ಗೊತ್ತಾಯಿತೆ. ಆ ಪದ್ಧತಿ ಪ್ರಕಾರ ಯಾರಾದರೂ ಒಬ್ಬ ಶಿವಶರಣರು ಬಂದರೆ ಅವರನ್ನು ನಿತ್ಯ ಊರಿಗೆ ಕರ್ಕೊಂಡು ಹೋಗಿ ಅವರಿಗೆ ಸೇವೆ ಮಾಡೋದು ನನ್ನ ಪದ್ಧತಿ, ಅಷ್ಟೇ ಸ್ವಾಮಿ ಅಂತ ಹೇಳಿದರು. ನನ್ನನ್ನು ಈ ಥರ ಕರೀತಾರೆ. ಓಹೋ ಪರವಾಗಿಲ್ಲ, ಒಳ್ಳೆಯವರೇ ನೀವು, ಒಳ್ಳೆಯ ಶಿವಭಕ್ತರೇ, ಏನು ಈಗ ಬಂದಿದ್ದೀರಲ್ಲ ಅಂತ ಕೇಳಿದರು. ಸ್ವಾಮಿ ನನ್ನೊಂದು ನಿಯಮ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ, ಪ್ರತಿ ದಿವಸವೂ ಒಬ್ಬ ಶಿವಶರಣರಿಗೆ, ಶಿವಭಕ್ತರಿಗೆ ಮನೆಗೆ ಕರ್ಕೊಂಬಂದು ಊಟ ಹಾಕಿ ಅವರನ್ನು ಸತ್ಕರಿಸಿ ಸಂತೋಷಪಡಿಸಿ ಆಮೇಲೆ ನಾನು ಊಟ ಮಾಡೋ ಪದ್ಧತಿ ಇಟ್ಕೊಂಡಿದ್ದೀನಿ. ಇವತ್ತು ಯಾರೂ ಸಿಕ್ಕಲಿಲ್ಲ ಅಂತ ಹುಡುಕ್ತಾ ಇದ್ದಾಗ ತಾವು ಪರಮೇಶ್ವರನಂತೆ ದಯಮಾಡಿಸಿಬಿಟ್ಟಿದ್ದೀರಿ, ತಾವು ಬಂದು ನಮ್ಮ ಮನೆಯಲ್ಲಿ ನನ್ನ ಆತಿಥ್ಯ ಸ್ವೀಕರಿಸಬೇಕು ಅಂತ ಬೇಡಿಕೊಂಡರು. ಅದಕ್ಕೆ ಶಿವಯೋಗಿಗಳು ನಕ್ಕುಬಿಟ್ರು, ಅಪ್ಪ ನಿನ್ನ ಕೋರಿಕೆ ಚೆನ್ನಾಗಿದೆ, ನಿನ್ನ ಭಕ್ತಿ ಚೆನ್ನಾಗಿದೆ, ಆದರೆ ಅದು ನಡೆಯೋದಕ್ಕೆ ಸಾಧ್ಯವಿಲ್ಲವಪ್ಪ ಅಂತ ಹೇಳಿದ್ರು. ಏಕೆ ಸ್ವಾಮಿ ಸಾಧ್ಯ ಇಲ್ಲ, ನಂದು ಒಂದು ನಿಬಂಧನೆ ಇದೆ, ನಾನು 6 ತಿಂಗಳಿಗೊಮ್ಮೆ ಊಟ ಮಾಡೋನು, ಮತ್ತೆ 6 ತಿಂಗಳು ಊಟ ಮಾಡೋದಿಲ್ಲ. ಇವತ್ತು ಆ 6 ತಿಂಗಳನ್ನ ಕಳೆದು ಊಟ ಮಾಡುವ ದಿನ ಬಂದಿದೆ, ಆದರೆ ನನ್ನ ನಿಬಂಧನೆಗಳು ನಿನಗೆ ಒಪ್ಪಿಗೆ ಆಗುವಂತೆ ಕಾಣೋದಿಲ್ಲಪ್ಪ, ಅದರಿಂದ ಬೇಡ ಬಿಟ್ಟುಬಿಡು ಅಂದರು. ಸ್ವಾಮಿ ಹಾಗೇನು ಬೇಡಿ, ಎಂಥ ನಿಬಂಧನೆ ಆದರೂ ಸರಿ ನೀವು ಹೇಳಿ ಅಂತ ಹೇಳಿ ಒತ್ತಾಯಿಸಿದ್ರು. ಅವಾಗ ಹೇಳಿ, ನೋಡಪ್ಪ ಇವತ್ತು ನಾನು ಊಟ ಮಾಡುವ ದಿವಸ ಬಂದಿದೆ, ಆದರೆ ನಾನು ನೀನು ತಿಳ್ಕೊಂಡಿರೋ ಹಾಗೆ ಊಟ ಮಾಡುವನಲ್ಲ, ನಾನು ಪಶು ಮಾಂಸ ಸ್ವೀಕರಿಸೋನು, ಉಣ್ಣುವವನು ಪಶು ಮಾಂಸ. ಆದರೆ ಏನಂತೆ ಅಂತ, ಅವಸರ ಪಡಬೇಡ ಇರು, ಪಶು ಮಾಂಸ ಅಂದರೆ ನರಮಾಂಸ, ಅದನ್ನು ನಾನು ತಿನ್ನೋನು, ಪರವಾಗಿಲ್ಲ ಹೇಳಿ ಸ್ವಾಮಿ ನಿನ್ನ ನಿಬಂಧನೆಗಳು ಏನಿದೆಯೋ ಎಲ್ಲ ಹೇಳಿಬಿಡಿ ಅಂತ ಹೇಳಿದಾಗ ಆ ಯೋಗಿ ಹೇಳ್ತಾರೆ, ನಾನು ನರಮಾಂಸ ತಿನ್ನುವನು, ನನಗೆ ಈ ದಿವಸ ಏನು ಬೇಕಾಗಿದೆ ಅಂತಂದರೆ 5 ವರ್ಷ ಆಗಿರಬಾರ್ದು, ಅಷ್ಟೇ ಆಗಿರಬೇಕು, 5 ವರ್ಷ ತುಂಬಿದ ಒಬ್ಬ ಸುಂದರವಾದ, ಅಂಗದಲ್ಲಿ ಏನೂ ಹೀನತೆ ಇಲ್ಲದ ಒಬ್ಬ ಬಾಲಕನ ಮಾಂಸವನ್ನು ನಾನು ತಿನ್ನಬೇಕು ಇವತ್ತು. ಆ ಹುಡುಗ ಅಂಗವಿಹೀನ, ಏನು ನ್ಯೂನತೆಗಳಿರಬಾರ್ದು ಶರೀರದಲ್ಲಿ, ಇಂತಹ ಬಾಲಕನ ಮಾಂಸ ನನಗೆ ಇವತ್ತು ಊಟಕ್ಕೆ ಬೇಕು. ಸರಿ ಸ್ವಾಮಿ, ಇನ್ನೂ ನಿಬಂಧನೆ ಇದೆ, ಆ ಹುಡುಗನನ್ನು ತಾಯಿ ಹಿಡಿದುಕೊಳ್ಳಬೇಕು, ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹಿಡಿದುಕೊಂಡಾಗ ಆತನ ತಂದೆ ಏನು ಮಾಡಬೇಕು, ಕತ್ತಿಯಿಂದ ಆತನನ್ನು ಕುಯ್ದು ಆಮೇಲೆ ನನಗೆ ಆ ಮಾಂಸವನ್ನು ನನಗೆ ಉಣಬಡಿಸಬೇಕು. ಇದು ಮಾಡುವಾಗ ಆ ಹುಡುಗನಾಗಲಿ ತಾಯಿಯಾಗಲಿ ತಂದೆಯಾಗಲಿ ಯಾವ ಮನೋಭಾವ, ದುಃಖದ ಮನೋಭಾವ, ಅಸಮಾನದ ಅಂಥದ್ದು ಯಾವುದೂ ಇಲ್ಲದೆ ಸಂತೋಷದಿಂದ ಮಾಡಬೇಕು ಈ ಕೆಲಸನ, ಸಂತೋಷದಿಂದ ಮಾಡಿ ನನಗೆ ಉಣಬಡಿಸಬೇಕು, ಇದು ಸಾಧ್ಯವೇನಪ್ಪ ನಿನ್ನ ಕೈಲಿ ಅಂತಂದರು. ಹೇಳಿದ್ರು, ಮತ್ತೆ ಆ ಹುಡುಗ ಒಬ್ಬನೇ ಮಗನಾಗಿರಬೇಕು, ಇಷ್ಟು ಕಂಡೀಷನ್ನು, ಆ ಹುಡುಗ ಒಬ್ಬನೇ ಹುಡುಗನೂ ಆಗಿರಬೇಕು, 5 ವರ್ಷದೊಳಗಿರಬೇಕು,
ಈ ಥರ ಎಲ್ಲ ನಿಬಂಧನೆಗೆ ಹೇಳಿದ್ರು. ಸ್ವಾಮಿ ನೀವು ಬನ್ನಿ, ಶಿವನ ಆಜ್ಞೆ ಇದ್ದರೆ ಇದು ನಡೆಯತ್ತೆ, ನಾನು ಎಲ್ಲ ಏರ್ಪಾಡು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಸಿರಿತುಂಡನಾಯರ ಮನೆಗೆ ಬಂದರು. ಮನೆಗೆ ಬಂದರೆ ಹೆಂಡತಿ ಕೇಳಿದ್ರು ಏನಾಯಿತು ಅಂತ. ಇದು ನಡೆಯೋ ಥರ ಕಾಣಲಿಲ್ಲ, ಅವರ ನಿಬಂಧನೆಗಳು ಬಹಳ ಕಠಿಣವಾಗಿವೆ, ನಡೆಯೋ ಥರ ಕಾಣಲಿಲ್ಲ ಅಂತ ಎಲ್ಲ ನಿಬಂಧನೆಗಳನ್ನು ಹೇಳಿದ್ರು. ಇನ್ನೇನು ನಾನು ಬದುಕಿರೋದು ಈಶ್ವರನಿಗೆ ಬೇಕಿಲ್ಲ ಅಂತ ಕಾಣುತ್ತೆ ಅಂತ, ನನಗೆ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಮಾರ್ಗ ಅಂತ ಕಾಣುತ್ತೆ ಅಂತ ಅವರು ಅದಕ್ಕೆ ಮುಂದಾದರು. ಆಗ ಪತ್ನಿ ಸಮಾಧಾನ ಹೇಳಿದ್ರು, ನೀವು ಆ ಥರ ಪಡಬೇಡಿ, ಇದಕ್ಕೆ ನಮಗೆ ಏನೋ ಒಂದು ಪರೀಕ್ಷೆ ಅಂತ ಕಾಣುತ್ತೆ, ನಾವು ನಿಧಾನವಾಗಿ ಇದನ್ನು ಪರಿಹರಿಸೋಣ ಅಂತ ಹೇಳಿ ಹೆಂಡತಿ ಸಮಾಧಾನ ಮಾಡಿದ್ಲು. ಯಾರಾದರೂ ಮಗ ಈ ಥರನ ಮಾರಿದರೆ ಅವ್ರ ಹುಡುಗನನ್ನು ನೋಡೋಣ ಅಂತಂದರೆ, ಯಾರು ತಾನೇ ಈ ಥರ ಕಂಡೀಷನ್ ಇದ್ದರೆ ಮಗನ ಮಾರೋಕ್ಕೆ ಇಚ್ಛೆ ಪಡ್ತಾರೆ? ಆವಾಗ ಹೆಂಡತಿ ಹೇಳ್ತಾರೆ, ನಮ್ಮ ಮಗನೇ ಇದಾನಲ್ಲ, ಶಿರಾಳ ಇದಾನಲ್ಲ, ಅವನಿಗೆ ಇವತ್ತೇ ಐದು ವರ್ಷ ಆಗಿದೆಯಲ್ಲ, 5 ವರ್ಷದ ಹುಟ್ಟು ಹಬ್ಬ ಆತನಿಗೆ, ಆ ಹುಡುಗಿನಿಗೆ ಅವತ್ತು ಹುಟ್ಟು ಹಬ್ಬ, ಒಳ್ಳೆ ಹೊಸ ಹೊಸ ವಸ್ತ್ರಗಳನ್ನೆಲ್ಲ ಅವನಿಗೆ ಉಡಿಸಿ ಶಾಲೆ ಕಳಿಸಿದ್ದಾರೆ. ಅಷ್ಟು ಇದನ್ನಲ್ಲ, ಇವನನ್ನೇ ನಾವು ಯಾಕೆ ಇದು ಮಾಡಿ, ಇದು ಶ್ರೀ ಈಶ್ವರನ ಸಂಕಲ್ಪ ಅಂತ ಕಾಣುತ್ತೆ ಅಂತ ಹೇಳಿದಾಗ ಸಿರಿತೊಂಡನಾಯನಾರ್ಗೂ ಒಂದು ತರಹ ಸಮಾಧಾನ ಆಗುತ್ತೆ. ಆವಾಗ ನೀವು ಹೋಗಿ ಶಾಲೆಯಿಂದ ಮಗನ ಕರ್ಕೊಂಬಂದ್ಬಿಡಿ, ನಾವು ಇದರಲ್ಲಿ ಇನ್ನೂ ವಿಚಲಿತರಾಗೋದು ಬೇಡ, ಈ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿ ಗಂಡನ್ನು ಸಿರಿತೊಂಡನಾಯನವ್ರಿಗೆ ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಹೋಗಿ ಅವರು ಮಗನನ್ನು ಕರ್ಕೊಂಬರ್ತಾರೆ. ಅಲ್ಲಿ ಉಪಾಧ್ಯಾಯರು, ನಿಮ್ಮ ತಂದೆಯವರು ಬಂದಿದ್ದಾರೆ, ಏನೋ ವಿಶೇಷ ಇರಬೇಕು, ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ. ಆಗ ಆ ಶಿರಾಳ ಬಾಲಕ, 5 ವರ್ಷದ ಮಗು, ಏನಪ್ಪ ವಿಶೇಷ, ನನ್ನನ್ನು ಕರ್ಕೊಂಬರ್ತಾ ಇದ್ದಾರಲ್ಲ, ಏನಿಲ್ಲಪ್ಪ, ಇವತ್ತು ಬಹಳ ದೊಡ್ಡ ಯೋಗಿಗಳೊಬ್ಬರು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಬರ್ತ. ಓಹೋ, ಬಹಳ ಸಂತೋಷ, ನನಗೆ ಯೋಗಿಗಳು, ಅಷ್ಟು ದೊಡ್ಡ ಯೋಗಿಗಳು ಬಂದಿದ್ದಾರೆ ಅಂತ, ಅವ್ರು ಊಟಕ್ಕೆ ಬಂದಿದ್ದಾರಪ್ಪ ಹೇಳ್ತಾನೆ ತಂದೆ ಮಗನಿಗೆ. ಅವರು 5 ವರ್ಷದ ಬಾಲಕನನ್ನು ಈ ರೀತಿ ಕೇಳ್ತಾ ಇದ್ದಾರಪ್ಪ ಊಟಕ್ಕೆ, ಅಪ್ಪ ನನಗೆ ಇದಕ್ಕಿಂತ ದೊಡ್ಡ, ನೀವು ಯಾಕೆ ಯೋಚನೆ ಮಾಡ್ತೀರಿ, ಇದು ನನಗೆ ಶಿವನು ಕೊಟ್ಟಿರುವಂಥ ಬಹಳ ದೊಡ್ಡ ಭಾಗ್ಯ, ಈ ಶರೀರ ಇವತ್ತಿದ್ರೇನು, ಇವತ್ತು ಹೋದ್ರೇನು, ಇನ್ನು 100 ವರ್ಷ ಆಗಿ ಇದ್ರೇನು, ಹೋದ್ರೇನು, ಯಾವುದಕ್ಕೋ ಮಣ್ಣಿಗೋ ಅಗ್ನಿಗೋ ಹೋಗುತ್ತೆ, ಪ್ರಯೋಜನವಿಲ್ಲದೆ ಹೋಗುತ್ತೆ. ಆದರೆ ಇವಾಗ ಒಳ್ಳೆಯ ಆಪರ್ಚುನಿಟಿ, ಸಂದರ್ಭ ಸಿಕ್ಕಿದೆ, ಇದನ್ನು ಶಿವಾರ್ಪಣೆ ಮಾಡೋದಕ್ಕೆ ಇದಕ್ಕಿಂತ ಬೇರೆ ಉತ್ತಮವಾದ ಒಂದು ಸಂದರ್ಭ ಸಿಕ್ಕಿದೆ, ನೀವು ಉಪಯೋಗಿಸ್ಕೊಳ್ಳಿ ಅಂತ ಆ ಮಗು ಅಷ್ಟು ಜ್ಞಾನದಿಂದ, ಶಿವಜ್ಞಾನ ಅಂದರೆ ಎಷ್ಟು ಭಕ್ತಿ ಇರಬೇಕು ಆ ಮಗುಗೆ ನೋಡಿ ಹಾಗೆ ಕರ್ಕೊಂಬರ್ತಾರೆ. ಮನೆಯಲ್ಲಿ ಹಿತ್ತಲಿನಲ್ಲಿ ಈ ಮಗನ ಕರ್ಕೊಂಡು ಹೋಗಿ ಆ ಮಗುಗೆ ಸ್ನಾನ ಮಾಡಿಸಿ, ತಾಯಿಯಾದವಳು ಸ್ನಾನ ಮಾಡಿಸಿ, ಇಲ್ಲಿ ಈ ತಾಯಿಯರ ಮನೋಭಾವ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ಮ ಶೇಖಿಯಾರು ಹೇಳಿದ್ದಾರೆ. ಸಾಧಾರಣವಾಗಿಯೇ ತಾಯಿ ಅಂದರೆ ಮಕ್ಕಳ ಮೇಲೆ ವಿಪರೀತ ಪ್ರೇಮ, ಮೈಯಲ್ಲಿ ಗರ್ಭದೊಳಗೆ ಇರುವಾಗಲಿಂದಲೇ ಆ ಪ್ರೇಮ ಬೆಳೆಯುತ್ತೆ. ಪ್ರತಿ ದಿವಸ ಸ್ನಾನ ಮಾಡಿಸಿ ಅದನ್ನು ಬಟ್ಟೆಯಿಂದ ಒರೆಸುವಾಗ ಆ ತಾಯಿಗೆ ಮಗುವನ್ನು ಮುದ್ದಿಸಬೇಕು ಅನ್ನೋ ಒಂದು ಆಸೆ ನ್ಯಾಚುರಲ್ ಆಗಿರುತ್ತೆ, ಸ್ವಾಭಾವಿಕವಾಗಿರುತ್ತೆ. ಈ ರೀತಿ ಏನು ಮಾಡ್ತಾರೆ, ಆ ಮಗುವನ್ನು ಸ್ನಾನ ಮಾಡಿಸಿದ್ರು, ಮೈ ಒರೆಸ್ತಾ ಇರುವಾಗ ಆಕೆಗೆ ಮಗುವಿಗೆ ಒಂದು ಮುದ್ದು ಕೊಡಬೇಕು ಅನ್ನೋ ಒಂದು ಭಾವನೆ ಬಂತು. ಆದರೆ ತಕ್ಷಣವೇ ಶಿವಭಕ್ತಿ ಅನ್ನೋದು ಮೇಲ್ಗೈ ಆಯಿತು, ಮೇಲ್ಗೈಯಾಗಿ ಎಂಜಲ ಮಾಡಬಾರ್ದು, ಶಿವನಿಗೆ ಅರ್ಪಣೆಯಾಗೋದಿದು. ಆದ್ದರಿಂದ ಅದು ಆ ಭಾವನೆಯನ್ನು ಅಲ್ಲೇ ಮನಸ್ಸಿನಲ್ಲಿ ಹುದುಗಿಸಿಬಿಟ್ಟು ಶಿವಾಯ ನಮಃ ಶಿವಾಯ ನಮಃ ಅಂತ 3 ಜನರು ಸೇರಿಕೊಂಡು ಈಕೆ ತಾಯಿ ಮಡಿಲಲ್ಲಿ ಮಲಗಿಸ್ಕೊಂಡ್ರು. ಮತ್ತು ಸಿರಿತೊಂಡನಾಯನಾರವರು ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಅಂತ ಆ ಕಡೆ ಸೇವಿಕೆ ಆದಂಥ ಸ್ತ್ರೀಯು ಇದ್ದಾರೆ, ಆ ಕೆಲಸವನ್ನು ಮುಗಿಸ್ಬಿಟ್ರು, ಆ ಮಗುವನ್ನು ಕುಯ್ದರು. ಇಲ್ಲಿ ಕುಯ್ದರೆ ಏನಾಯಿತು, ಆ ಮಗುವಿಗೆ ಏನೂ ನೋವಾದಾಗ ಕಾಣಲಿಲ್ಲ, ನೋವೇ ಇಲ್ಲ. ಯಾಕೆ, ಅವನು ಆವಾಗಲೇ ಶಿವಭಕ್ತಿಯಲ್ಲಿ ತಲ್ಲೀನಾಗ್ಬಿಟ್ಟು ಈ ಪ್ರಪಂಚದಲ್ಲಿಲ್ಲ. ಆದ್ದರಿಂದ ಎಲ್ಲ ಕೆಲಸವೂ ಸಾಂಗೋಪಾಂಗವಾಗಿ ನೆರವೇರಿತು. ಇಲ್ಲಿ ಮನೆಯಲ್ಲಿ ಆಮೇಲೆ ಎಲ್ಲ ಅಡುಗೆಗಳನ್ನು ಮಾಡಿದ್ರು, ತಲೆಯನ್ನು ಮಾತ್ರ ತೆಗೆದು ಆ ಚಂದ್ರಮಂಗಯ್ಯಾರ್ ಕೆಲಸದಾಕೆ ಇದ್ದಾಳಲ್ಲ ಅವ್ರ ಕೈ ಕೊಟ್ಟು, ಇದು ಕೆಲಸಕ್ಕೆ ಬರೋದಿಲ್ಲಮ್ಮ, ಎಲ್ಲಾದರೂ ಕೂತ್ಬಿಡು ಅಂತ ಹೇಳಿಬಿಟ್ಟು ತಲೆಯನ್ನು ಕೊಟ್ಬಿಟ್ರು.
ಯಥಾ ಪ್ರಕಾರ ಅಡುಗೆ ಆಯಿತು, ಎಲ್ಲ ಸಾಂಗೋಪಾಂಗವಾಗಿ ಅಡುಗೆ ಎಲ್ಲ ತಯಾರಾದ ಮೇಲೆ ನೀವು ಹೋಗಿ ಅವರನ್ನು ಕರ್ಕೊಂಬನ್ನಿ ಅಂತ ಸಿರಿತಂಡ ನಾಯನರನ್ನು ಅವರ ಧರ್ಮಪತ್ನಿ ಕಳಿಸಿದ್ರು. ಅವರು ಅದೇ ಕೂತಿದ್ದರು, ಸ್ವಾಮಿ ಊಟ ತಯಾರಾಗಿದೆ, ಭೋಜನಕ್ಕೆ ರೆಡಿಯಾಗಿದೆ, ಹೌದಾಗಿ ಮಾಡಿಸಿ ನನ್ನ

0: ಧರಿಸಬೇಕು, ಉದ್ಧರಿಸಬೇಕು ಅಂತ ಹೇಳಿ ಬೇಡಿಕೊಂಡ್ರು. ಎಲ್ಲ ನಾನು ಹೇಳಿದಂತೆ ನಿಯಮದಂತೆ ನಡೆದಿದೆಯೋ? ಸ್ವಾಮಿ, ನಡೆದಿದೆ, ಬರಬೇಕು. ಅವರನ್ನು ಕರ್ಕೊಂಡು ಬಂದರು. ಬಂದು ಬಾಗಿಲಿನಲ್ಲಿ ಅವರಿಗೆ ನೀರು ಎಲ್ಲ ಕೊಟ್ಟು, ಕೈ ಕಾಲು ತೊಳೆದುಕೊಳ್ಳಿಕ್ಕೆ ನೀರು ಕೊಟ್ಟು, ಮನೆ ಒಳಗೆ ಕೂಡಿಸಿ, ಮನೆ ಹಾಕಿ ಕೂಡಿಸಿ, ಆ ರಂಗೋಲಿ ಹಾಕಿ, ದೀಪಗಳನ್ನು ಹತ್ತಿಸಿ ಕೇಳಿದರು, ಯಾರು? ಸಿರಿತಂಡರ ಧರ್ಮಪತಿ. ನಾವು ಬಡಿಸೋದರಲ್ಲಿ ಏನಾದರೂ ಒಂದು ವಿಧಾನ ಇರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ಥರ, ತಮಗೇನಾದರೂ ಒಂದು ವಿಧವಿದೆಯೇ, ಹೇಗೆ ಬಡಿಸಬೇಕು ಅಂತ ಕೇಳಿದರು. ಏನಿಲ್ಲ, ನೀವು ಎಲ್ಲ ಏನೇನು ಅಲ್ಲಿ ನೀವು ಬೇಯಿಸಿದ್ದೀರೋ, ಅಡುಗೆ ಮಾಡಿದ್ದೀರೋ, ಎಲ್ಲವನ್ನು ಒಟ್ಟಾಗಿ ನನ್ನ ಎಲೆಗೆ ಹಾಕ್ಬಿಡಿ, ಒಂದು ಚೂರು ಅಲ್ಲಿ ಮಿಗಿಸಿರೋದು ಬೇಡ ಅಂತ ಹೇಳಿದ್ರು. ಅದೇ ರೀತಿ ಆಕೆ ಇವರ ಎಲೆಯಲ್ಲಿ ಎಲ್ಲವನ್ನು ಬಡಿಸಿಬಿಟ್ರು. ಬಡಿಸಿಬಿಟ್ಟಮೇಲೆ ಎಲ್ಲ ಬಡಿಸಾಯಿತೋ ಅಂತಂದರು. ಹ್ಞೂ, ಎಲ್ಲ ಬಡಿಸಿದ್ದೀವಿ. ಎಲ್ಲಿ ನಾಲ್ಗೆ ಕಾಣಿಸ್ತಾ ಇಲ್ಲ, ನಾಲ್ಗೆ ಪಲ್ಯ ಇಲ್ಲ, ತಲೆ ಇಲ್ವಲ್ಲ ಅಂತಂದರು. ಇವರು ನಡಿ ಹೋಗ್ಬಿಟ್ರು. ತಲೆಯನ್ನು ಹುದುಗಿಸೋಕ್ಕೆ ಕೊಟ್ಬಿಟ್ಟು ಅಲ್ಲ ಅಂತ ಇವರು ಇಬ್ಬರು ತಬ್ಬಿಬ್ಬಾದಾಗ ಕೆಲಸದಾಕೆ ಇದ್ದಾಳಲ್ಲ ಚಂದ್ರ ಮಂಗ್ಯಾರ್, ಅವರು ಅವಳು ಸ್ವಲ್ಪ ಜಾಣೆ, ಅವಳು ಏನು ಮಾಡ ಚದುರೆ, ಅವಳು ಇಷ್ಟು ನಿಬಂಧನೆಗಳನ್ನು ಹಾಕಿರ್ತಕ್ಕಂಥ ಶಿವಯೋಗಿ ತಲೆಯನ್ನು ಕೇಳದೇ ಇರ್ತಾನೆಯೇ ಅಂತ ಹೇಳಿ ಮೊದಲೇ ಆಲೋಚನೆ ಮಾಡಿ ಆ ತಲೆಯನ್ನು ಬೇಯಿಸಿದ್ದನ್ನು ತಂದು ಅಲ್ಲಿಟ್ಟರು. ಸದ್ಯಕ್ಕೆ ಆ ಒಂದು ಸಂದಿಗ್ಧ ಪರಿಹಾರವಾಯಿತು. ಊಟಕ್ಕೆ ಕೂತಿದ್ದಾರೆ. ಸರಿ, ನನಗೆ ನಿಮಗೆ ಹೇಳೋದಕ್ಕೆ ಮರೆತು ಹೋಯಿತು. ನಾನು ಯಾವಾಗಲೂ ಊಟ ಮಾಡಬೇಕಾದ್ರೆ ಇನ್ನೊಬ್ಬ ಶಿವಯೋಗಿಗಳು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ, ಇನ್ನೊಬ್ಬರನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸಿರಿತೊಂಡು ನಾನು ಅವ್ರಿಗೆ ಇವರು ಸಿಕ್ಕೋದೇ ಬಹಳ ದೊಡ್ಡ ತಾಪತ್ರಯವಾಯಿತು. ಆದರೂ ಅವ್ರು ಹೇಳ್ತಾ ಇದ್ರಂತ ಮತ್ತೊಮ್ಮೆ ಊರೆಲ್ಲ ಸುತ್ಕೊಂಡು ಬಂದು, ಸ್ವಾಮಿ ಯಾರೂ ಸಿಗಲಿಲ್ಲ ಇವತ್ತು. ಓಹೋ, ಹಾಗಾ, ಪರವಾಗಿಲ್ಲ, ನೀವೇ ಒಬ್ಬ ಶಿವಯೋಗಿಗಳೇ ತಾನೇ, ಶುಭಕ್ತರೇ ಆಗಿದ್ದೀರಿ, ವಿಭೂತಿ ಧರಿಸಿದ್ದೀರಿ, ನೀವೇ ಕೂತ್ಕೊಂಬಿಡಿ ಅಂತ ಪಕ್ಕದಲ್ಲಿ ಇನ್ನೊಂದು ಎಲೆ ಹಾಕಿ ಕೂಡಿಸಿದ್ರು. ಇವರ ಎಲೆಯಿಂದ ಸ್ವಲ್ಪ ಅವರ ಎಲೆಗೆ ಹಾಕಿದ್ರು, ಸಿರಿತೊಂಡ ನಾಯನಾರವರ ಎಲೆಗೆ ಹಾಕಿದ್ರೆ ಅವರು ಮನಸ್ಸು ಯಾವ ಚಂಚಲ ಸ್ಥಿತಿಯಲ್ಲಿತ್ತೋ ಏನೋ, ತಕ್ಷಣವೇ ಎಲೆಗೆ ಕೈ ಹಾಕೋಕ್ಕೆ ಮುಂದಾದರು. ಓಹೋ, 6 ತಿಂಗಳಿಗೊಬ್ಬನಿಗೆ ಒಮ್ಮೆ ಊಟ ಮಾಡೋನೇ ನಾನು ಸಾವಿರದಿಂದ ಸಮಾಧಾನದಿಂದ ಇದ್ದೀನಿ. ನೀವು ಪ್ರತಿನಿತ್ಯ ಊಟ ಮಾಡೋರು, ಇಷ್ಟು ಅವಸರ ನಿಮಗೆ ಊಟ ಮಾಡೋಕ್ಕೆ ಅಂತ ಬೇರೆ ಚುಚ್ಚಿದರು ಮನಸ್ಸಿಗೆ. ಇಲ್ಲ ಸ್ವಾಮಿ, ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಅಂತ ಹೇಳಿ ಬೇಡ್ಕೊಂಡ್ರು. ಆಗ ಎಲ್ಲ ಪರೀಕ್ಷೆಯಲ್ಲಿ ಆಯಿತು. ಆಮೇಲೆ ಹೇಳಿದ್ರು, ನೋಡಿ ನಿಮ್ಮ ಮಗ ಒಬ್ಬ ಇರಬೇಕಲ್ಲ, ಅವನನ್ನು ಕರೀರಿ ಅಂತಂದರು. ಇವರಿಗೆ ಹೇಗಿರಬೇಕು ಹೇಳಿದ್ರು. ಸ್ವಾಮಿ, ಅವನು ಈಗ ಬರುವಂಥವನಲ್ಲ, ಅವನೀಗ ಬರೋ ಥರ ಇಲ್ಲ ಅಂತ ಹೇಳಿದ್ರು. ಯಾಕೆ ಬರುವಂಥನಲ್ಲ, ಬರೋದಿಲ್ಲ, ಇದನ್ನಲ್ಲ ಮಗ, ನಿಮ್ಮ ಮಗ ಇರಬೇಕಲ್ಲ, ಕರೀರಿ ಅಂತಂದರು. ಇವ್ರು ಹೇಗೆ ಹೇಳೋದು, ನಮ್ಮ ಮಗಂದೇ ಮಾಡಿದ್ರು ಅಂತ ಹೇಳೋ ಹಾಗಿಲ್ಲ. ಹಾಗೆ ಸ್ವಾಮಿ, ಅವನು ಬರೋಕ್ಕಾಗೋಲ್ಲ ಅಂತ ಹೇಳಿದಾಗ, ಮಗನ ಕರೀರಿ ಕರೀರಿ ಅಂತ ನಾನು ಹೇಳ್ತಾ ಇದ್ದೀನಿ, ನೀವು ಬರೋಕ್ಕಾಗೋಲ್ಲ, ಬರೋದಕ್ಕಾಗೋಲ್ಲ ಅವನು ಅಂತ ಹೇಳ್ತಾ ಇದ್ದೀರಲ್ಲ, ಹೋಗಿ ಕರೀರಿ ಅಂತ ಒಂದು ಅಧಿಕಾರವಾಣಿಯಿಂದ ಅವರು ಹೇಳಿದಾಗ, ಬೇರೆ ವಿಧಿ ಇಲ್ಲದೆ, ದಾರಿ ಇಲ್ಲದೆ, ಗಂಡ ಹೆಂಡತಿ ಇಬ್ಬರು, ಸಿರಿತೊಂಡ ನಾಯನಾರವರ ಹೆಂಡತಿ ಇಬ್ಬರು ಹೋಗಿ ಬಾಗಿಲಿಂದ ಆಚೆ ಹೋಗಿ, ಶಿರಾಳ ಬಾಪ, ಶಿರಾಳ ಬಾ ಅಂತ ಕರೆದರು. ಅದು ಎಲ್ಲಿಂದಲೂ ಅದೇ ತರಹ, ಹುಡುಗ ಹೇಗೆ ಹೊಸ ಬಟ್ಟೆಯನ್ನು ಉಟ್ಕೊಂಡಿದ್ದನಲ್ಲ ಹಾಗೇನೆ, ಎಲ್ಲ ಅಲಂಕೃತವಾದ ಹುಡುಗ ಓಡಿ ಬಂದು ಅಪ್ಪ ಅಮ್ಮನ ತಬ್ಬಿಕೊಂಡ್ಬಿಟ್ಟ. ಇವರಿಗೆ ಪರಮಾಶ್ಚರ್ಯವಾಯಿತು, ಏನಿದು ನಡೀತಾ ಇದೆ, ಗೊತ್ತಾಗ್ತಾ ಇಲ್ವಲ್ಲ ಅಂತ ಮನೆ ಒಳಗೆ ಹೋಗಿ ನೋಡ್ತಾರೆ. ಅದೇ ಆ ಶಿವಯೋಗಿನೂ ಇಲ್ಲ, ಎಲೆನೂ ಇಲ್ಲ, ಎಲೆ ಮೇಲೆ ಹಾಕಿದ ಭೋಜನ ಪದಾರ್ಥಗಳು ಯಾವುದೂ ಇಲ್ಲ, ಎಲ್ಲ ಮಾಯವಾಗಿದೆ. ಇವರಿಗೆ ತಕ್ಷಣ ಅರ್ಥವಾಯಿತು, ಇದೆಲ್ಲ ಶಿವನ ಲೀಲೆ, ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿರಬೇಕು ಅಂತ ಹೇಳಿ ಆಚೆ ಬಂದಾಗ ಮೇಲೆ ಪರಮೇಶ್ವರನು ಪಾರ್ವತಿ ಸಮೇತ ವೃಷಭಾರೂಢನಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸಹಿತ ಇವರಿಗೆ ದರ್ಶನ ಕೊಟ್ಟರು. ದರ್ಶನ ಕೊಟ್ಟು ಅಂದರೆ ಈ ದರ್ಶನಕ್ಕೆ ಸೋಮಸ್ಕಂದ ರೂಪದಲ್ಲಿ ದರ್ಶನ ಅಂತ ಹೇಳ್ತಾರೆ. ದರ್ಶನ ಕೊಟ್ಟು ಹೀಗೆ ಹೇಳ್ತಾರೆ, ಅಪ್ಪ ಸಿರಿತುಂಡರನ್ನು ನಿಮ್ಮಂಥ ಭಕ್ತ ಎಲ್ಲಿ ಸಿಗ್ತಾರೆ, ನಿಮ್ಮ ಖ್ಯಾತಿಯು ಪ್ರಪಂಚಕ್ಕೆ ತಿಳಿಬೇಕು, ನಿಮ್ಮ ಒಂದು ಮಹಿಮೆ ಹಿರಿಮೆ ಪ್ರಪಂಚಕ್ಕೆ ತಿಳಿಬೇಕು ಅಂತ ಇಂಥ ಒಂದು ಕಠಿಣವಾದ ಒಂದು ಪರೀಕ್ಷೆಯನ್ನು ನಿಮಗೆ ಒಡ್ಡಿದೆ ನಾನು, ನೀವು ತಕ್ಷಣವೇ ನೀವೆಲ್ಲರೂ ಅಂದರೆ ಶಿರಾಳ, ಚಂದನ ಮಂಗಯ್ಯ ಮತ್ತು ನಿಮ್ಮ ಧರ್ಮಪತ್ನಿಯವರು ನೀವು ಎಲ್ಲರೂ ಸಹ ಈವಾಗಲೇ ನನ್ನ ಜೊತೆಯಲ್ಲಿ ಕೈಲಾಸಕ್ಕೆ ಬಂದಿಂತ ಕರೆದುಕೊಂಡು ಹೊರಟು ಹೋದರು. ಹೀಗೆ ಈ ಚರಿತ್ರೆ ಮುಕ್ತಾಯವಾಗುತ್ತೆ. ನಾವು ಇಲ್ಲಿ ತಿಳ್ಕೋಬೇಕಾದ್ದು ಏನು ಅಂದರೆ, ಈ ಸಿರಿತೊಂಡರ ನಾಯನಾರವರ ಮಹಿಮೆಯನ್ನು ಹೊಗಳದೇ ಇರೋರೇ ಇಲ್ಲ. ಅಷ್ಟು ಬಹಳ ದೊಡ್ಡ, ಯಾರು ತಾನೇ ಈ ಥರ ಮಾಡೋಕ್ಕೆ ಸಾಧ್ಯ? ಓ, ನಮ್ಮ ಪಟ್ಟಿಣತ್ತಾರನ್ನವರು ಹೀಗೆ ಹೇಳ್ತಾರೆ ಇವರ ಬಗ್ಗೆ, ನಾನು ಶಿವಭಕ್ತಪ್ಪ ಪರಮೇಶ್ವರ, ನಾನು ನಿನ್ನ ಭಕ್ತನೇ, ಆದರೆ ಬೇಡ್ರಿ ಕಣ್ಣಪ್ಪ ಕಣ್ಣನ್ನು ಕೊಟ್ಟ, ನಾನು ಕೊಡಲಾರೆಯಪ್ಪ ಈಶ್ವರ, ಈ ಸಿರಿತೊಂಡ ನಾಯನಾರು ಹೀಗೆ ಮಾಡಿದ್ರು, ಈ ಥರ ನನ್ನ ಮಾಡೋಕ್ಕೆ ಸಾಧ್ಯವಿಲ್ಲ. ತಿರುನೂರು ಕಂಠ ನಾಯನಾರವರು ಹೆಂಡತಿಯನ್ನು ಮುಟ್ಟದೆ ವ್ರತದಲ್ಲಿದ್ದರು ಎಷ್ಟೋ ವರ್ಷಗಳು, ಆ ಥರನೂ ನನ್ನಿಂದ ಇರೋಕ್ಕೆ ಸಾಧ್ಯವಿಲ್ಲಪ್ಪ ಅಂತ ಹೇಳಿ ಅವರು ಹೊಗಳ್ತಾ ಇದ್ದಾರೆ. ಹೀಗೆ ಇವರನ್ನು ಅನೇಕರು ಹೊಗಳ್ತಾ ಇದ್ದಾರೆ. ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಅವರು ಸಿರಿತೊಂಡ ನಾಯನಾರವರು ಮಗನ ಮಾಂಸವನ್ನೆಲ್ಲ ಬಡಿಸಿದ್ದು ಶಿವಪ್ರೇಮ, ಅವರಿಗೆ ಶಿವನಲ್ಲಿದ್ದ ಪ್ರೀತಿ, ಶಿವನಲ್ಲಿದ್ದ ಭಕ್ತಿ, ಪ್ರೇಮವನ್ನು ಬಡಿಸಿದರು ಅಂತ ಹೀಗೆಲ್ಲ ಹೇಳ್ತಾರೆ. ಇಷ್ಟು ದೊಡ್ಡ ಮಹಿಮೆ, ಹಿರಿಯ ಮಹಿಮೆಯುಳ್ಳ ಸಿರಿತೊಂಡ ನಾಯನಾರವರಿಂದ ನಾವು ತಿಳ್ಕೊಳ್ಬೇಕಾದ ಏನು ಅಂತಂದರೆ, ನಾವು ಪರಮೇಶ್ವರನನ್ನು ಪಡೆಯಬೇಕು ಅಂತ ಇಷ್ಟವಿದ್ದರೆ, ಆದಷ್ಟು ನಾವು ಈ ಪ್ರಪಂಚದ ಮೇಲಿನ ಮೋಹವನ್ನು, ಧನದ ಮೇಲಿನ ಮೋಹವನ್ನು, ಹೆಂಡತಿ ಮೇಲೆ, ಇತರ ವಸ್ತುಗಳ ಮೇಲಿನ ಇರತಕ್ಕಂಥ ಮೋಹವನ್ನು ಕಡಿಮೆನಾದರೂ ಮಾಡಿಕೊಳ್ಬೇಕು. ಅದಕ್ಕೆ ಬದಲು ಅಲ್ಲಿರೋ ಮೋಹವನ್ನು ಭಗವಂತನಲ್ಲಿ ಇರತಕ್ಕಂಥ ಪ್ರೀತಿ ಅನ್ನೋ ಥರ ಅದನ್ನು ಬದಲಾಯಿಸಿಕೊಂಡು ಅಲ್ಲಿ ನಾವು ಅದನ್ನು ಭಗವಂತನಲ್ಲಿ ತೋರಿಸಿದ್ರೆ ನಮಗೆ ಕಲ್ಯಾಣವಾಗುತ್ತದೆ ಅನ್ನೋ ಅಂಶವನ್ನು ನಾವು ಇದರಿಂದ ತಿಳ್ಕೊಳ್ಬೇಕು. ಇನ್ನೊಂದೇನು ಅಂತಂದರೆ, ಈ ಸಿರಿತುಂಡರ ನಾಯನಾರವರ ವಿಷಯದಲ್ಲಿ ಶೇಖಿಯಾರವರು ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಹುಡುಗನನ್ನು ಕುಯ್ದ ಮೇಲೆ ಪ್ರತಿಯೊಂದು ಪದಾರ್ಥವನ್ನು ಹೇಗೆ ಬೇಯಿಸಬೇಕು, ಎಷ್ಟು ಕುದಿಸಬೇಕು, ಪ್ರತಿಯೊಂದು ಮೈನರ್ ಡೀಟೇಲ್, ಚಿಕ್ಕ ಚಿಕ್ಕ ವಿಷಯವನ್ನು ವಿಶದವಾಗಿ ತೋರಿಸಿದ್ದಾರೆ. ಹೀಗೆ ಕುದಿಸಬೇಕು, ಆಮೇಲೆ ಉಪ್ಪು ಹಾಕಬೇಕು, ಪ್ರತಿಯೊಂದು ಅಡುಗೆ ವಿಷಯದಲ್ಲಿಯೂ ಡೀಟೇಲಾಗಿ ಹೇಳಿದ್ದಾರೆ. ಯಾಕೆ? ಅದೇ ಮೇಯ್ಪುರುಳ್ ನಾಯನಾರ್ ಮತ್ತು ಏನಾದಿನಾಥನ್ ನಾಯನಾರ್ ಅವರ ವಿಷಯದಲ್ಲಿ ಅಲ್ಲೂ ಕೂಡ ಒಂದು ಸಂಹಾರ ನಡೆಯುತ್ತೆ. ಮೇಯ್ಪುರುಳ್ ನಾಯನಾರ್ ಅವರ ಚಿತ್ರದಲ್ಲಿ ಏನು, ಶಿವಶರಣರ ವೇಷದಲ್ಲಿ ಬಂದಂಥ ಮುತ್ತನಾಥನ್ ಮೋಸ ಮಾಡಿ ದ್ರೋಹದಿಂದ ಅವರನ್ನು ಕೊಲ್ತಾನೆ. ಆವಾಗ ಏನು ಹೇಳ್ತಾರೆ, ಶೇಖ್ಯಾರ್ ಬಂದ ಕೆಲಸವನ್ನು ಮುಗಿಸ್ಬಿಟ್ಟ ಅಂತ ಹೇಳಿದ್ದಾರೆ. ಅದೇ ಥರ ಏನಾದಿನಾಥನ್ ನಾಯನಾರು ಸಂದರ್ಭವೂ ಅದೇ ಥರ, ಅಲ್ಲೂ ಕೂಡ ಅವರು ಶೇಖ್ಯಾರರು ಏನು ವಿವರಣೆ ಕೊಡದೆ ಬಂದ ಕೆಲಸವನ್ನು ಮುಗಿಸ್ಕೊಂಡ್ಬಿಟ್ರು ಅಂತ ಹೇಳಿದ್ದಾರೆ. ಇದನ್ನು ನಾನು ಮೇಯ್ಪೊರುಳ್ ನಾಯನಾರವರ ಚರಿತ್ರೆಯನ್ನು ಹೇಳುವಾಗ ಮತ್ತು ಏನಾದಿನಾಥನ್ ನಾಯನಾರವರ ಚಿತ್ರ ಹೇಳುವಾಗಲೂ ಈ ವಿಷಯವನ್ನು ಹೇಳಿದ್ದೇನೆ. ಇದನ್ನು ತಾವಲ್ಲಿ ಗಮನಿಸಬಹುದು. ಇಲ್ಲಿ ಮಾತ್ರ ಬಂದ ಕೆಲಸ ಮುಗಿಸ್ಕೊಂಡ್ರು ಅಂತ ಶೇಖ್ಯಾರ್ ಏನೂ ವಿವರಣೆ ಕೊಟ್ಟಿಲ್ಲ, ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಆದರೆ ಇಲ್ಲಿ ಸಿರಿತೊಂಡರ ನಾಯನಾರವರ ವಿಷಯದಲ್ಲಿ ಪ್ರತಿಯೊಂದು ಮೈನರ್ ಡೀಟೇಲು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅಡುಗೆ ಹೀಗಿರಬೇಕು ಅಂತ ಪ್ರತಿಯೊಂದು ಮೈನರ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ, ನಾವು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಆ ಎರಡು ಕೇಸಿನಲ್ಲಿಯೇ ನಡೆದಿದ್ದು ಶಿವಶರಣರಿಗೆ ನಡೆದ ದ್ರೋಹ. ಆ ದ್ರೋಹವನ್ನು ಅವರು ವಿವರಿಸೋಕ್ಕೆ ಇಷ್ಟಪಡಲಿಲ್ಲ ಶೇಖ್ಯಾರವರು. ಇಲ್ಲಿ ನಡೆದಿರೋದು ಶಿವಸೇವೆ, ಶಿವಪ್ರೀತಿ, ಶಿವನ ಮೇಲಿನ ಪ್ರೀತಿಯಿಂದ ನಡೆದಿರತಕ್ಕಂಥ ಒಂದು ಸೇವೆ. ಇದನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕಂತ ವಿವರಣೆ ಕೊಟ್ಟಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬಹುದು. ಇದು ಇವರ ಚರಿತ್ರೆ, ಬಹಳ ಘನವಾದ ಚರಿತ್ರೆ ಅಂತ ಎಲ್ಲರಿಗೂ ಗೊತ್ತು. ಇಂತಹ ಒಬ್ಬ ಶಿವಶರಣರು ಸಿಗುತ್ತಾರೆಯೇ ಅನ್ನೋದೇ ಒಂದು ಅಪರೂಪದ ಇದು. ಹೀಗೆ ಇವರು ಮುಕ್ತಿಯನ್ನು ಪಡೆದರು. ಮುಕ್ತಿಯನ್ನು ಪಡೆದರೂ ಕೂಡ ಯಾವತ್ತೂ ಇವರ ಹೆಸರು ಶಾಶ್ವತವಾಗಿ ಶಿವಭಕ್ತರ ಇದರಲ್ಲಿ ಪ್ರಜ್ವಲಿಸ್ತಾ ಇರುತ್ತೆ. ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajurvedam Karma Shaka అధ్యాయం 18.
3: అథ అష్టాదశ